ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಪ್ರಾರಂಭಿಸುತ್ತಿದ್ದೇವೆ. ಸಮಯ ಸರಿಯಾಗಿ 5:28:26. ಇಂದಿನ ಪಂಚಾಂಗ 1948 ಪರಾಭವ ಶಕ ಸಂವತ್ತ ಕೃಷ್ಣ ಪಕ್ಷದ ಚೌತಿ ಅಂದರೆ 2026 ಜೂನ್ 4 ಗುರುವಾರ. ಈ ಶುಭ ದಿನದ ಶುಭ ಸಮಯದಲ್ಲಿ ಎಫ್ಎಂ ಕೇಳುಗ ನನ್ನೆಲ್ಲ ಸ್ನೇಹಿತರಿಗೆ ಶುಭೋದಯ ಶುಭ ಮುಂಜಾನೆ ತಿಳಿಸ್ತಾ ಬೆಳಗ್ಗೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಲಿದ್ದೇನೆ. ನಾನು ಆರ್ಜೆ ಪ್ರಿಯಾಂಕಾ ಸೋನಲ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ನ್ಯೂ ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಸರಿಯಾಗಿ 6:01:43. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಹಿತನುಡಿಯೊಂದಿಗೆ ಪ್ರಾರಂಭ ಮಾಡೋಣ. ಗೆಲುವು ನೆರಳಿನ ತರಹ, ಅದನ್ನು ಹಿಡಿಯೋದಕ್ಕೆ ಪ್ರಯತ್ನಿಸಬೇಡ. ನಿನ್ನ ದಾರಿಯಲ್ಲಿ ನೀನು ಮುಂದೆ ಸಾಗು. ತನ್ನಷ್ಟಕ್ಕೆ ತಾನೇ ಅದು ನಿನ್ನ ಹಿಂದೆ ಬರುತ್ತದೆ. ಆದರೆ ನೀನು ಯಾವಾಗಲೂ ಬೆಳಕಿನ ಕಡೆಗೆ ನಡೆದರೆ ಮಾತ್ರ ನೆರಳು ನಿನ್ನನ್ನು ಹಿಂಬಾಲಿಸುತ್ತೆ. APJ ಅಬ್ದುಲ್ ಕಲಾಂ ಅವರು ಈ ಒಂದು ಹಿತನುಡಿಯನ್ನು ನಮಗೆ ಕೊಟ್ಟಿದ್ದಾರೆ. ಈ ಒಂದು ಹಿತನುಡಿಯ ಅರ್ಥವನ್ನು ತಿಳಿದುಕೊಂಡ್ರೆ ಜೀವನ ಸುಂದರ. ಶುಭ ದಿನ, ಒಳ್ಳೆಯದಾಗಲಿ.

0: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಸರಿಯಾಗಿ 6:10. ನಾವಿದ್ದೀವಿ ನಾದಾಚನೆ ಕಾರ್ಯಕ್ರಮದ ಈ ಗುಡ್ ಟೈಮಲ್ಲಿ. ನಾದದಲ್ಲಿ ಭಕ್ತಿ, ಭಕ್ತಿಯಲ್ಲಿ ಶಕ್ತಿ ಇದೆ ಎನ್ನುವ ಹಾಗೆ ಭಕ್ತಿ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರ್ತಾ ನಾನು ನಿಮ್ಮ ಜೊತೆ RJ ಪ್ರಿಯಾಂಕಾ ಸೋನಲ್.

0: ಬೆಳಗ್ಗೆ 6:10
1: ನಾದಾರ್ಚನೆ.
2: ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ
1: ನಾದಾರ್ಚನೆ.

ಸ್ನೇಹಿತರೆ, ಶುಭೋದಯ, ಶುಭ ಮುಂಜಾನೆ. ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಇದೀಗ ನಿಮ್ಮ ಹೃದಯಕ್ಕೆ ಹತ್ತಿರವಾದಂತಹ ಕಾರ್ಯಕ್ರಮ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ ಸುಮಧುರವಾದಂತಹ ಭಕ್ತಿ ಸುದೆ ಹರಿಸುವಂತಹ ಗೀತೆಗಳು. ಕೇಳಿ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸೊಗಸಾದ ಭಕ್ತಿ ಸುದ್ದಿ ಹರಿಸುವಂತಹ ಗೀತೆಯನ್ನು ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ. ನಮ್ಮ ನಾಡಿನ ಐತಿಹಾಸಿಕ ವೈಭವವನ್ನು ಸಾರುವಂತಹ ಬಾದಾಮಿ ನೆಲೆಗೆ ನಿಮ್ಮೆಲ್ಲರಿಗೂ ನಾನಿವತ್ತು ಕರೆದುಕೊಂಡು ಹೋಗ್ತಾ ಇದ್ದೀನಿ. ಕ್ರಿಸ್ತ ಶಕ 6ನೇ ಶತಮಾನದಲ್ಲಿ ಚಾಲುಕ್ಯರ ರಾಜಧಾನಿಯಾಗಿದ್ದಂಥ ಬಾದಾಮಿ ತನ್ನ ಅದ್ಭುತ ಗುಹಾ ದೇವಾಲಯಗಳು, ಅಗಸ್ತ್ಯ ತೀರ್ಥ ಹಾಗೆ ಭೂತನಾಥ ದೇವಾಲಯಗಳಿಂದ ವಿಶ್ವ ಪ್ರಸಿದ್ಧಿಯನ್ನು ಪಡೆದಿದೆ. ಇಲ್ಲಿಯ ಕಲೆ ಆಗಿರಬಹುದು, ಸಂಸ್ಕೃತಿ ಹಾಗೂ ಭಕ್ತಿಯ ಸಂಗಮವಾದಂಥ ಈ ಪುಣ್ಯ ಭೂಮಿಯ ಇತಿಹಾಸವನ್ನು ಸ್ಮರಿಸುತ್ತಾ ಭಕ್ತಿ ಸುದೆ ಹರಿಸುವಂಥ ಭಕ್ತಿ ಗೀತೆಗಳನ್ನು ಕೇಳ್ತಾ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಸಾಗೋಣ. ನಾನು ನಿಮ್ಮ ಜೊತೆ ಆಚೆ ಪ್ರಿಯಾಂಕಾ ಸೋನಲ್. ಇದೀಗ ನಿಮಗಾಗಿ ಮತ್ತೊಂದು ಸುಮಧುರವಾದಂಥ ಹಾಡನ್ನು ಪ್ರಸಾರ ಮಾಡಲಾಗ್ತಾ ಇದೆ. ಕೇಳಿ ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಸೊಗಸಾದ ಭಕ್ತಿ ಸುಧೆ ಹರಿಸುವಂತಹ ಗೀತೆಗಳನ್ನು ಕೇಳ್ತಾ ಸಾಗ್ತಾ ಇದ್ದೀವಿ. ಹಾಗೆ ಬಾದಾಮಿಯ ಬಗ್ಗೆ ಮಾತನಾಡ್ತಾ ಇದ್ವಿ ಈ ಒಂದು ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಕರ್ನಾಟಕದ ಇತಿಹಾಸವನ್ನು ಅರಿಬೇಕು ಅಂತಂದರೆ ಬಾದಾಮಿಯನ್ನು ನಾವು ಅರಿಯಲೇಬೇಕಾಗತ್ತೆ. ಯಾಕಂದರೆ ಬಾದಾಮಿ ಅಂದರೆ ಚಾಲುಕ್ಯರ ವೈಭವ

ಅದ್ಭುತ ಶಿಲ್ಪಕಲೆ, ಧಾರ್ಮಿಕ ಸಾಮರಸ್ಯ ಹಾಗೆ ಸಂಸ್ಕೃತಿಯ ಪ್ರತೀಕ. ಸ್ನೇಹಿತರೆ, ಬಾದಾಮಿಯ ಬಗ್ಗೆ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಸಾಗೋಣ. ಅದಕ್ಕೂ ಮೊದಲು ನಿಮಗಾಗಿ ಮತ್ತೊಂದು ಭಕ್ತಿ ಸುದೆ ಹರಿಸುವಂತಹ ಗೀತೆ ಮೂಡಿ ಬರ್ತಾ ಇದೆ. ಕೇಳಿ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸೊಗಸಾದ ಭಕ್ತಿಗೀತೆಯನ್ನ ಕೇಳಿದ್ರಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಹಾಗೆ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಇವತ್ತು ಐತಿಹಾಸಿಕ ವಿಶ್ವ ಪ್ರಸಿದ್ಧಿ ಪಡೆದಿರುವಂತಹ ಬಾದಾಮಿಯ ಬಗ್ಗೆ ಮಾತುಕತೆ ಸಾಗ್ತಾ ಇದೆ. ಬಾದಾಮಿಯ ಹೆಸರು ಹೇಗೆ ಬಂತು? ಪ್ರಾಚೀನ ಕಾಲದಲ್ಲಿ ಬಾದಾಮಿಯನ್ನ ವಾತಾಪಿ ಅಂತ ಕರೀತಾ ಇದ್ರು. ಪುರಾಣಗಳ ಪ್ರಕಾರ ವಾತಾಪಿ ಮತ್ತು ಇಲ್ವಲ ಎಂಬ ರಾಕ್ಷಸ ಸಹೋದರರ ಕಥೆಯೊಂದಿಗೆ ಈ ಪ್ರದೇಶದ ಹೆಸರು ಸುಳಿದುಕೊಳ್ಳುತ್ತೆ. ಕಾಲಕ್ರಮೇಣ ವಾತಾಪಿ ಎಂಬ ಹೆಸರು ಬಾದಾಮಿ ಅಂತ ಬದಲಾಗುತ್ತೆ. ಇದು ಚಾಲುಕ್ಯರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಸ್ನೇಹಿತರೆ, ಸಮಯ ಸರಿಯಾಗಿ 6:29:14. ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳ ಜೊತೆಗೆ ಬಾದಾಮಿಯ ವೈಶಿಷ್ಟ್ಯತೆ, ಅಲ್ಲಿಯ

ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಭಕ್ತಿ ಸುದೆ ಹರಿಸುವಂತಹ ಸಿನಿಮಾ ಹಾಡುಗಳನ್ನು ಕೇಳುವಂತಹ ಸಮಯ ಸರಿಯಾಗಿ 6:30. ಸ್ನೇಹಿತರೆ, ಹಾಗೆ ಬಾದಾಮಿಯ ಬಗ್ಗೆ ಮತ್ತಷ್ಟು ಮಾಹಿತಿ ನಿಮಗೆ ನಾನು ಕೊಡ್ತಾ ಹೋಗ್ತೀನಿ. ಇದೀಗ ಮತ್ತೊಂದು ಸುಮಧುರವಾದಂಥ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಈಗಷ್ಟೇ ದೀಪ ಚಿತ್ರದ ಹಾಡನ್ನ ಕೇಳಿದ್ರಿ. ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಹೇಯ ಹಾಡಿಗೆ ಚಿ ಉದಯಶಂಕರ್ ಹಾಗೂ ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇತ್ತು. ಸ್ನೇಹಿತರೆ, ನಾದಾಚನೆ ಕಾರ್ಯಕ್ರಮದಲ್ಲಿ ಸೊಗಸಾದ ಭಕ್ತಿ ಸುದೆ ಹರಿಸುವಂತಹ ಸಿನಿಮಾ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ನಮ್ಮ ಪರಂಪರೆ, ಸಂಸ್ಕೃತಿ, ಕಲೆ ವೈಭವವನ್ನು ತೋರಿಸುವಂತಹ ವಿಶ್ವ ಪ್ರಸಿದ್ಧಿ ಪಡೆದಿರುವಂತಹ ಬಾದಾಮಿಯ ಬಗ್ಗೆ ಮಾತುಕತೆ ಸಾಕ್ತಾ ಇತ್ತು. ಚಾಲುಕ್ಯ

ವಾಗಿದೆ. ಬೆಟ್ಟಗಳ ನಡುವೆ ಹರಡಿರುವಂತಹ ದೃಶ್ಯಾವಳಿಗಳು ಈಗಲೂ ಕೂಡ ನೋಡುಗರ ಮನಸ್ಸನ್ನ ಮಂತ್ರಮುಗ್ಧಗೊಳಿಸುತ್ತೆ. ಸೂರ್ಯೋದಯ ಹಾಗೆ ಅಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಬಾದಾಮಿಯ ಸೌಂದರ್ಯ ಕಣ್ತುಂಬಿಕೊಳ್ಳೋದೇ ಒಂದು ರೀತಿಯ ಹಬ್ಬ. ಸ್ನೇಹಿತರೆ, ಮತ್ತಷ್ಟು ಬಾದಾಮಿಯ ಬಗ್ಗೆ ಮಾತು ಮಾಹಿತಿ ಸಾಗುತ್ತೆ ಈ ಹಾಡಿನ ನಂತರ.

ಸ್ನೇಹಿತರೆ, ಸೊಗಸಾದ ಭಕ್ತಿ ಗೀತೆಗಳನ್ನ ಕೇಳ್ತಾ ನಾದರ್ಶನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ಹಾಗೆ ನಮ್ಮ ಕಲೆ ಸಂಸ್ಕೃತಿ ನಮ್ಮ ಪರಂಪರೆಯ ಹೆಮ್ಮೆ ಆಗಿರುವಂತಹ ಬಾದಾಮಿಯ ಬಗ್ಗೆ ಕೂಡ ಮಾತುಕತೆ ಮುಂದುವರಿತಾ ಇದೆ. ಸ್ನೇಹಿತರೆ, ಬಾದಾಮಿಯ ಗುಹಾ ದೇವಾಲಯಗಳು ವಿಶ್ವ ಪ್ರಸಿದ್ಧವಾಗಿದೆ. ಇಲ್ಲಿಯ ಬೆಟ್ಟದ ಕಲ್ಲುಗಳಾಗಿರಬಹುದು, ಕಲ್ಲುಗಳನ್ನು ಕೆತ್ತಿ ಈ ಗುಹೆಗಳನ್ನು ನಿರ್ಮಿಸಲಾಗಿದೆ. ಗುಹೆಗಳು ಭಾರತದ ಪ್ರಾಚೀನ ವಾಸ್ತು ಶಿಲ್ಪದ ಅದ್ಭುತ ಮಾದರಿಗಳಾಗಿರುವಂಥದ್ದು. ಮೊದಲ ಗುಹೆ, ಅಲ್ಲಿ ನಟರಾಜನ ರೂಪವನ್ನು ಶಿವನ ರೂಪದಲ್ಲಿರುವಂತಹ ಶಿಲ್ಪವನ್ನು ಕೆತ್ತಲಾಗಿದೆ. ಇನ್ನು ಎರಡನೇ ಗುಹೆಯಲ್ಲಿ ವಿಷ್ಣುವಿನ ವಿವಿಧ ಅವತಾರಗಳನ್ನು ಅಲ್ಲಿ ಕೆತ್ತಲಾಗಿರುವಂಥದ್ದು. ಜೊತೆಗೆ ಮೂರನೇ ಗುಹೆ ಅತ್ಯಂತ ದೊಡ್ಡ ಹಾಗೆ ಕಲಾತ್ಮಕ ಗುಹೆ ಅಂತ ಹೇಳಲಾಗುತ್ತೆ. ನಾಲ್ಕನೇ ಗುಹೆಯಲ್ಲಿ ಜೈನ ತೀರ್ಥಂಕರ ಶಿಲ್ಪಗಳು ಅಲ್ಲಿವೆ. ಈ ಗುಹೆಗಳಲ್ಲಿನ ಕೆತ್ತನೆಗಳು ಅಂದಿನ ಕಲಾವಿದರ ಬಗ್ಗೆ, ಅವರ ಪ್ರತಿಭೆಯ ಬಗ್ಗೆ ಹಿಡಿದಂಥ ಒಂದು ಕನ್ನಡಿ ಅಂತ ಹೇಳ್ಬೋದು. ಆ ಪ್ರತಿಭೆಗೆ ಇದು ಸಾಕ್ಷಿಯಾಗಿರುವಂಥದ್ದು. ಇನ್ನು ಬಾದಾಮಿಯ ಬಗ್ಗೆ ಮತ್ತಷ್ಟು ವಿಶಿಷ್ಟತೆ ಹಾಗೆ ವಿಶೇಷತೆಯ ಬಗ್ಗೆ ಮಾತುಕತೆ ಮುಂದುವರಿಯುತ್ತೆ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಇದೀಗ ಮತ್ತೊಂದು ಗೀತೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ. ಗಾನಯೋಗಿ ಪಂಚಾಕ್ಷರಿ ಗವಾಯಿ ಅವರ ಆ ಚಿತ್ರದ ಹಾಡು, ಚಿತ್ರ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಈ ಹಾಡಿಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಸೊಗಸಾದ ಭಕ್ತಿಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ಬಾದಾಮಿಯ ವಿಶೇಷತೆಯ ಬಗ್ಗೆ ಕೂಡ ಮಾತಾಡ್ತಾ ಸಾಕ್ತಾ ಇದ್ವಿ. ಇಲ್ಲಿ ಅಗಸ್ತ್ಯ ತೀರ್ಥ ಅಂತ ಒಂದು ಕೆರೆ ಇದೆ, ಅದು ಬಾದಾಮಿಯ ಹೃದಯ ಭಾಗದಲ್ಲಿದೆ. ಈ ಕೆರೆಯು ಕೇವಲ ಜಲಾಶಯ ಮಾತ್ರ ಅಲ್ಲ, ಅದು ಬಾದಾಮಿಯ ಸಂಸ್ಕೃತಿ, ಧಾರ್ಮಿಕ ಜೀವನದ ಕೇಂದ್ರವಾಗಿದೆ. ಕೆರೆಯ ಸುತ್ತಲೂ ಕೂಡ ಅನೇಕ ದೇವಾಲಯಗಳು ಹಾಗೆ ಐತಿಹಾಸಿಕ ಸ್ಮಾರಕಗಳಿವೆ. ಇನ್ನು ಭೂತನಾಥ ದೇವಸ್ಥಾನ ಕೂಡ ಇದು ಅಗಸ್ತ್ಯ ತೀರ್ಥದ ತೀರದಲ್ಲಿರುವಂತಹ ಪ್ರಸಿದ್ಧ ಶಿವನ ದೇವಾಲಯವಾಗಿರುವಂಥದ್ದು. ಈ ನೀರಿನ ಪ್ರತಿಬಿಂಬದಲ್ಲಿ ಕಾಣುವಂತಹ ಈ ದೇವಾಲಯದ ದೃಶ್ಯ ಛಾಯಾಗ್ರಾಹಕರಿಗೆ ಹಾಗೆ ಪ್ರವಾಸಿಗರಿಗೆ ವಿಶೇಷ ಆಕರ್ಷಣೀಯ ಕೇಂದ್ರಬಿಂದುವಾಗಿದೆ. ಇನ್ನು ಈ ಬಾದಾಮಿ ನಮಗೆ ಕೇವಲ ಇತಿಹಾಸವನ್ನಷ್ಟೇ ಹೇಳೋದಿಲ್ಲ, ಅದು ನಮ್ಮ ಪರಂಪರೆಯನ್ನು ಗೌರವಿಸೋದನ್ನು, ಹಾಗೆ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸೋದನ್ನು, ಹಾಗೆ ನಮ್ಮ ಬೇರುಗಳನ್ನು ನಾವು ಮರೆಯದಿರೋದನ್ನು ಕೂಡ ಇದು ಕಲಿಸುತ್ತೆ. ಬಾದಾಮಿ ನೋಡೋದು ಅಂತ ಅಂದರೆ ಅಲ್ಲಿ ಕಲ್ಲಿನಿಂದ ಕೆತ್ತಿದಂತಹ ಕರ್ನಾಟಕದ ಇತಿಹಾಸವನ್ನು ನೋಡಿದಂತೆಯೇ ಭಾಸವಾಗುತ್ತೆ. ಬಾದಾಮಿ ಅಂತ ಅಂದರೆ ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಅದು ನಮ್ಮ ನಾಡಿನ ಇತಿಹಾಸ, ಸಂಸ್ಕೃತಿ, ಕಲೆ ಮತ್ತು ಆಧ್ಯಾತ್ಮಿಕತೆಯ ಜೀವಂತ ಸಾಕ್ಷಿಯಾಗಿದೆ. ಇನ್ನು ಇತಿಹಾಸವನ್ನು ಅರಿತಾಗ ಮಾತ್ರ ನಮ್ಮ ಪರಂಪರೆಯ ಮಹತ್ವ ತಿಳಿಯತಂತೆ. ಹಾಗಾಗಿ ಬಾದಾಮಿಯಂತಹ ತಾಣಗಳು ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಮುಂದಿನ ಪೀಳಿಗೆಗಾಗಿ ನಾವು ಪರಿಚಯಿಸಿಕೊಡಬೇಕಾಗತ್ತೆ. ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಬಾದಾಮಿಯ ಬಗ್ಗೆ ಕೊಟ್ಟಂತ ಮಾಹಿತಿ ಹಾಗೆ ಹಾಡುಗಳು ಇಷ್ಟ ಆಯಿತು ಅಂತ ಭಾವಿಸ್ತಾ ನಾದಾರ್ಚನೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದಿದ್ದು ನಾನು ಆರ್ಜೆ ಪ್ರಿಯಾಂಕಾ ಸೋನಲ್.

0: ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 6:50 ಕೇಳಿ ಕನ್ನಡ ರತ್ನಭಂಡಾರ.
1: ಕನ್ನಡ ರತ್ನಭಂಡಾರ ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಕೊರಗದೆ ಸಸಿಗಳನ್ನು ನೆಟ್ಟು ಮರಗಳೇ ನಮ್ಮ ಮಕ್ಕಳು ಅಂತ ಪೋಷಿಸಿದವರು ಸಾಲು ಮರದ ತಿಮ್ಮಕ್ಕ. ಅವರು ನಮ್ಮನ್ನು ಅಗಲಿದ್ದು ಮಕ್ಕಳ ದಿನದಂದು 14th November. ರಸ್ತೆ ಬದಿಯಲ್ಲಿ ತಮ್ಮ ಪಾಡಿಗೆ ತಾವು ಸಸಿ ನೆಟ್ಟು ಸಂತೋಷಪಟ್ಟವರು. ಶ್ರಮಕ್ಕೆ ಯಾವತ್ತೂ ಪುರಸ್ಕಾರ ಇದೆ ಅನ್ನುವುದಕ್ಕೆ ನಿದರ್ಶನರಾದವರು. ರಾಜ್ಯೋತ್ಸವ, ನಾಡೋಜ, ಪದ್ಮಶ್ರೀ ಪ್ರಶಸ್ತಿಗಳ ಜೊತೆಗೆ ಹಲವಾರು ಅಂತಾರಾಷ್ಟ್ರೀಯ ಮನ್ನಣೆಗಳು ಅವರನ್ನು ಅರಸಿ ಬಂದವು. ಸಾಲು ಮರದ ತಿಮ್ಮಕ್ಕ ಅವರ ಅನುಭವದ ಮಾತುಗಳು.
2: ಗುಬ್ಬಿ ಹೊಸಳ್ಳಿ ತಾಲೂಕಿನಲ್ಲಿ ನಾವು ಹುಟ್ಟಿ ಬೆಳೆದಿದ್ದು. ಚಿಕ್ಕ ರಂಗಯ್ಯ ತಂದೆ ಹೆಸರು, ಇಜ್ಜಿಯಮ್ಮ ಅವರು ಇಷ್ಟು ಮಕ್ಕಳನ್ನ, 6 ಅಡ್ದಂತ ತಾಯಿ, 3 ಹೆಣ್ಣು 3 ಗಂಡು. ನಮ್ಮ ಎರೆ ಅಕ್ಕ ಒಬ್ಳಿದ್ರು, ಅವರಿಂದೆ ನಾನು ಹುಟ್ಟಿ. ನನ್ನ ಹಿಂದೆ 3 ಗಂಡು ಮಕ್ಕಳು, ಒಬ್ಬಳೇ ತಂಗಿ. ತಂದೆಯವರು 9 ಮಗನಾಗ ಹೋಗಿ ಸಂಬಳಕ್ಕೆ ಸೇರಿದ್ದಂತೆ ಕಂಡವ್ರ ಮನೆಗೆ. ಅವ್ರ ಸಂಬಳಕ್ಕೆ ಹೋಗೋದು, ರಾತ್ರಿ ಹೊತ್ತು ಬರೋದು, ಅಲ್ಲಿ ಊಟ ತಿಂದ್ರು ತಿಂದು ತಿಂದ್ರೆ ಇಲ್ವೇ ಇಲ್ಲ. ಈ ಥರ ಬಾಳ್ಬಿಟ್ಟು ಮಕ್ಕಳನ್ನೇನು 6 ಮಕ್ಕಳನ್ನ ಆಡಿದ್ಬಿಟ್ರು, ಪಡೆದ್ಬಿಟ್ರು. ಕೂಲಿ ಮಾಡಿ ಮಕ್ಕಳ ಸಾಕಿದ್ರು. ಯಾರು? ಇಜ್ಜಿಯಮ್ಮ. ನಮ್ಮ ನಾದಿನಿ ಮದುವೆಗೆ ಬಂದು ಮದುವೆ ತೀರ್ಸ್ಕೊಂಡಕ್ಕೆ ನಮ್ಮ ಅಪ್ಪನೂ ಬಂದಿದ್ರು. ನಮ್ಮಪ್ಪವರು ಬಂದು ಕೇಳಿದ್ರು, ಗಣ್ಣವರೇ ಕೇಳಿದ್ರು, ಈ ಅಮ್ಮ ನಮಗೆ ಕೊಟ್ಟುಬಿಡಿ, ನಾವು ಮದುವೆ ಮಾಡ್ಕೊಂತೀವಿ ಅಂತ ಕೇಳಿದ್ರು. ಆಮೇಲೆ ನಮ್ಮ ನಾದಿನಿ ಮದುವೆ ಮಾಡ್ಕೊಂಡು ನಾವು ಅವ್ರು ಕೇಳಿದ ಮಾತಿಗೆ ಬೆಳಿಗ್ಗೆಲೆ ನಮಗೆ ನಮ್ಮ ಹೆಣ್ಣು ಒಪ್ಕೊಂಡು, ನಮ್ಮನ್ನೇ ಕೇಳಲಿಲ್ಲ, ಅವ್ರವರೇ ಮಾತಾಡ್ಕೊಂಡು ಒಪ್ಪಂದ ಮಾಡ್ಕೊಂಡ್ರು. ಅವಾಗ ಮದುವೆ ಏರ್ಪಾಡು ಮಾಡಿದ್ರು. ನಮ್ಮ ಅತ್ತೆಯವ್ರ ಅಣ್ಣ, ಅವ್ರ ತಮ್ಮ ತಮ್ಮನೆಯಣ್ಣರು ಎಲ್ಲ ಬಂದು ನಿಂತ್ಕೊಂಡು ಮದುವೆ ಮಾಡಿದ್ರು. 16 ಮೈನರು ಆದಿತ್ತು, 20 ಮದುವೆ ಆಯಿತು. 25 ತಕ್ಕಲು ಮಕ್ಕಳು ಭಾಗ್ಯ ಪಡೀಲಿಲ್ಲ, ಕೂಲಿ ಮಾಡ್ತಿರ್ಲಿಲ್ಲ. ನಾನು ಬಂದಮೇಲೆ ಅವ್ರು ಕೂಲಿ ಮಾಡೋ ತಿಪ್ಪಿಸ್ಬಿಟ್ಟು ಅವ್ರು ಮಾಡೋ ಕೆಲಸ ನಾನೇ ಮಾಡಿದ್ದೀನಿ. ಗಂಡಸು ಗಂಡಸೆ, ಹೆಂಗಸು ಹೆಂಗಸೆ, ಮೇಣಿ ಮೇಲೆ ಕೈ ಇಕ್ಕೊಂಡು ಹೊಲ ಊತಿಲ್ಲ, ಗಾಡಿ ಮೀಕೆ ಮೇಲೆ ಕುತ್ಕೊಂಡು ಗಾಡಿ ಹೊಡೆದಿಲ್ಲ, ಕೆಲಸ ಎಲ್ಲ ಮಾಡಿಬಿಟ್ಟಿದ್ದೆ. ಗುದ್ಲಿಡ್ ತೆಗ್ದಿದ್ದೀನಿ, ಹೊಲ ಮಠ ತೆಗ್ದಿದ್ದೀನಿ, ಗದ್ದೆ ಮಠ ತೆಗ್ದಿದ್ದೀನಿ, ಕೋರ್ ಸರಂಡಿ ತೆಗ್ದಿದ್ದೀನಿ. ಈ ದೊಡ್ಡ ದೊಡ್ಡ ಮಠಗಳು ಅಲ್ಲ, ಮನೆಗಳು. ಇಟ್ಕೆ ಹಾಕೋ ಕೆಲಸ, ಇಟ್ಕೆ ಮಣ್ಣೋರ ಕೆಲಸ, ಇಟ್ಕೆ ಹೊರ ಕೆಲಸ, ಗೂಡು ಕಟ್ಟೆ ಕೆಲಸ, ಕುತ್ತಾಕೋದು, ಎಲ್ಲ ಕೆಲಸ ಇಂಥ ಕೆಲಸ ಬರೋಲ್ಲ ಅಂದಿಲ್ಲ ಸರ್. 25 ಮಕ್ಕಳು ಭಾಗ್ಯ ಪಡೀಲಿಲ್ವಲ್ಲ, ಅದಕ್ಕೆ ರಾತ್ರಿ ಎಲ್ಲ ಯೋಚನೆ ಮಾಡ್ಯಾರೆ. ಯೋಚನೆ ಮಾಡಿ ಹಿಂಗೆ ಇದ್ರೆ ನಮಗೆ ಯಾವುದೋ ಬೆಲೆ ಮರ್ಯಾದೆ ಸಿಕ್ಕಲ್ಲ, ಅವ್ರಿಗೂ ಬೇಜಾರಾಯಿತು. ಜನದ ಕೈಲೆಲ್ಲ ಕೇಳೋ ಕೆಟ್ಟ ನೋಡಿ ಮಾತು ಕೇಳೋದಾಯ್ತು ಅಂದ್ಬಿಟ್ಟು ಮರನಾದರೂ ಹಾಕಿ ಬೆಳೆಸಿ ಪಡೆಯೋಣ ಅಂತ ಅವ್ರು ಪಡೆದಿರೋದು ಸ್ವಾಮಿ. ಅವರು ನಾವು ಕೂಡ ಸೇರಿ 4 ಮರ ಹಾಕಿ ಬೆಳೆಸಿ ಬೆಳಗ್ಗೆ ಎದ್ದುಬಿಟ್ಟು ಯೋಚನೆ ಮಾಡಿ ಚಿಂತೆ ಮಾಡಿ ಬೆಳಗ್ಗೆ ಎದ್ದೋಗಿ ಹಳೆ ರೋಡ್ ಇತ್ತು, ರೋಡು ಆ ರೋಡ್ನಾಗೆ ಒಂದು 3-4 ಮರ ಇದ್ದವು. ಅದರೊಳಗೇ ಗಾಡಿ ಹುಡ್ಕೊಂಡು ಹಸುಗಳಿದ್ದವು, ಒಂದು ಜೊತೆ ಹಸುಗಳು ಹಿಡ್ಕೊಂಡು ಗಾಡಿ ಹುಡ್ಕೊಂಡು ಪಟ್ಟೆ ಗಾಡಿನ ಅವ್ರ ಮುಂದೆ ಹೋದ್ರು, ನಾನು ಹಿಂದೆ ಹೋದೆ. ಕೊಡಲಿ ಮಚ್ಚಿ ಹಾಕ್ಕೊಂಡೋಗಿದ್ರು, ಹಿಂದೆ ಹೋಗಿ ಹಸುಗಳು ಮೇಯಕ್ಬಿಟ್ರು. ಅವರು ಮರಕತ್ತಿ ಅವ್ರಿಗೆ ಬೇಕಾದ ಕಡ್ಡಿ ಕಡ್ದು ಕೆಳಗೆ ಹಾಕಿ ತಳ್ದಾಗ ಬೇರೆ ಇಲ್ಲ ಅಂಥ ಕಡ್ಡಿಗಳು, ಒಂದು 10 ಹೊಡೆದು 10 ಕಡ್ಡಿ ಕಡ್ದು ಅವರು ಒಂದು 6-5 ಅವರು ಹಾಕಿದ್ರು. ನಾನೊಂದು 5-6 ನಾನು ಹಾಕಿದೆ, ಬುಡಕ್ ಮಣ್ಣು ತೆಳ್ದಾಗ ಬಿಟ್ಬಿಟ್ಟು. ಬೆಳಿಗ್ಗೆನ ನಮ್ಮ ಯಜಮಾನ್ರು ಹೋಗಿ ಪಾತಿ ಮಾಡ್ಕೊಂಡು ಬರೋದು, ಅವ್ಕೆ ನೀರು ಹಾಕಿ ಪಾತಿ ಮಾಡ್ಕೊಂಡು ಬರೋರು ಕುಂಬಾರ ಇದ್ರು ಅಲ್ಲಿ. ಕುಂಬಾರ ಮನೆ ತಗೊಂಡೋಗಿ ಅವ್ರಿಗೊಂದು ಜೊತೆ ನನಗೊಂದು ಜೊತೆ ಗಡಿಗೆ ತಗೊಂಬಂದ್ರು, ಮಣ್ಣು ಗಡಿಗೆ ಅವ್ರಿಗೊಂದು ಜೊತೆ ನನಗೊಂದು ಜೊತೆ ತಗೊಂಬಂದ್ರು. ಅವರು ನಾವು ಇವರು ಸೇರಿಕೊಂಡು ಅಲ್ಲಿ ಊರು ಒಳಗೆ ಒಂದು ನಾವು ಕುಡಿಯೋ ನೀರನ್ನ ಬಳಸೋ ಬಾವಿ ಇತ್ತು, ಬಾವಿ ಒಳಗೂ ಸೇರಿಕೊಂಡು ತಗೊಂಡೋಗಿ ಅವರು ಅಡ್ಡೆಗೆ ಉಯ್ಯೋರು. ನಾನು ಸೊಂಟದ ಮ್ಯಾಗ ಒಂದು ಹೊತ್ಕೊಂಡು ನಾನು ಇನ್ನೊಂದು ಗುಣಿಗೆ ಬಾವಿಯಿಂದ ಹೊತ್ತು ಇದ್ದೋ. ಆಮ್ಯಾಕೆ ಕೆಳಗೊಂದು ಕೆಳಕ್ಕೆ ಒಂದು ತೊರೆ ಇತ್ತು, ಹೊಸ ತೆಮ್ಮೆನಹಳ್ಳಿ ಕೆರೆ ಅಂತ, ಆ ಕೆರೆ ನೀರು ಹೋಗ್ತಾ ಇತ್ತು. ಆ ಕೆರೆ ನೀರನ್ನ ಹೊಳೆ ಒಳಗೂ ತಗೊಂಡೋಗಿ ಹೋಯ್ದು. ಆಮೇಲೆ ಒಂದು ರಾಮರಾಯರ ಕಟ್ಟೆ ಅಂತ ಇತ್ತು, ಕಟ್ಟೆಯಿಂದಲೂ ಹೋಯ್ದು. ಆಮೇಲೆ ಮುಂದಕ್ಕೆ ಹೋದವು, ತೋಪಯ್ಯನವ್ರ ಬಾವಿ ಕಲ್ಲಾಣಿ ಇತ್ತು, ಅಲ್ಲಿಂದಲೂ ಹೋಯ್ದು. ಅಲ್ಲಿಂದ ತಕಲ್ಲಿ ಹೋಯ್ದು ಹೋಯ್ದು ಹೋಯ್ದು 1 10 ಆಯ್ತು, 1 15 ಆಯ್ತು, 1 20 ಆಯ್ತು, 1 25 ಹಾಕೊಂಬಂದು 10 ತಕಲು ಹಾಕಿ 10 ಮೇಲೆ ಅಲ್ಲಿ ನಿಲ್ಲಿಸ್ಬಿಟ್ರು. ಸಾಯನ್ನು ಚಿಕ್ಕ ಮಕ್ಕಳು ಪಾದಕ್ಕೆ ನಮಸ್ಕಾರ ಮಾಡ್ತಾರೆ, ಚಿಕ್ಕ ಮಕ್ಕಳು ಕೂಡ. ಅದಕ್ಕೆ ಆಯ್ತಪ್ಪ, ಚೆನ್ನಾಗಿ ಓದ್ಬಿಡಿ, ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಸಂತೋಷ ಸಿಗ್ತದೆ, ತನ್ನ ಚೆನ್ನಾಗಿ ಓದಿ ಅಂತ ಮಕ್ಕಳಿಗೂ ಮುದ್ದೆ.

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ಬಿ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ನೇಸರ ನಗೆ ಮೊಗವ ಹೊತ್ತಾಗ,
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
3: ಎದೆ ತುಂಬಿ ಹಾಡಿದೆನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ,
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ,
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ,
1: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು, ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ.
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್. ರಾಜ್ಯಾದ್ಯಂತ ನನ್ನ ಇ ಖಾತಾ ನನ್ನ ಹಕ್ಕು ಅಭಿಯಾನ ವಿಸ್ತರಣೆ. ಇಂದು ರಾಜ್ಯಕ್ಕೆ ಭೇಟಿ ನೀಡಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗಿ. 2025 ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗೆ ರಾಜ್ಯದ 6 ಪಂಚಾಯಿತಿಗಳು ಆಯ್ಕೆ. ರಾಜ್ಯ ಹೈಕೋರ್ಟ್ಗೆ 6 ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಈಗ ವಾರ್ತೆಗಳ ವಿವರ. ರಾಜ್ಯದ 25 ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ನಿನ್ನೆ ಸಂಜೆ ಲೋಕಭವನದ ಗಾಜಿನ ಮನೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯಮಂತ್ರಿ ಅವರಿಗೆ ಅಧಿಕಾರ ಪದ ಮತ್ತು ಗೋಪ್ಯತಾ ಪ್ರಮಾಣ ವಚನ ಬೋಧಿಸಿದರು. ಅಧಿಕಾರ ಸ್ವೀಕರಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನೂತನ ಮುಖ್ಯಮಂತ್ರಿ, ಅಧಿಕಾರದ 2 ವರ್ಷಗಳಲ್ಲಿ ರಾಜ್ಯದ ಜನರಿಗೆ ಒಳಿತು ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಮುಂದಿನ ದಿನಗಳಲ್ಲಿ ರೈತರು ಸೇರಿದಂತೆ ವಿವಿಧ ವರ್ಗದ ಜನರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಹೊಸ ಯುವ ಯುಗ ಸೃಷ್ಟಿಸುವ ಉದ್ದೇಶದಿಂದ ಕೆಲವು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದರು.
1: ಇದು ನಿಮ್ ಸರ್ಕಾರ, ಜನರು ಕೊಟ್ಟಿರುವಂತಹ ಅಧಿಕಾರ. ಈ ಅಧಿಕಾರನ ನಿಮ್ಮ ಸೇವೆಗೆ, ಈ ರಾಜ್ಯದ ಜನತೆಗೆ ಮುಡುಪಾಗಿಟ್ಕೊಂಡು ಸೇವೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿ ಈ ಅಧಿಕಾರವನ್ನ ನಾನು ಬಹಳ ಸಂತೋಷದಿಂದ ಸ್ವೀಕಾರವನ್ನ ಮಾಡಿದ್ದೇನೆ. ಏನಾದ್ರು ಒಂದು ಜನತೆಗೆ ಹೊಸ ಕೊಡುಗೆಗಳನ್ನ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೇವೆ. ಯುವ ಯುಗ, ಇದು ಹೊಸ ಜನರೇಷನ್ ಏನಾಗಬೇಕು, ಅವರ ಸಮಸ್ಯೆ ಏನು ಅನ್ನೋದು ಕೂಡ ದೊಡ್ಡ ಆಲೋಚನೆಯನ್ನ ನಾವು ಮಾಡ್ತಾ ಇದ್ದೇವೆ ರೈತರ ಬಗ್ಗೆ. ಅದಕ್ಕೆ ತಂದೆ ಆದಂತ ನಾನು ತೀರ್ಮಾನವನ್ನ ತೆಗೆದುಕೊಳ್ತೇನೆ. ಅನೇಕ ರೈತರ ಮುಖಂಡರುಗಳು, ಶಾಸಕರುಗಳು ನೀರಾವರಿ ಸಮಸ್ಯೆ ಏನ್ ಬಗೆಹರಿಸಬಹುದು ಅನ್ನೋದು ಏಕಾಏಕಿಯಲ್ಲಿ ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ಎಕ್ಸ್ಪರ್ಟ್ಸ್ ಎಲ್ಲ ಕರೆದು ಚರ್ಚೆ ಮಾಡಬೇಕಾಗಿದೆ. ಏನಾದ್ರು ಒಂದು ಮಾತು ಕೊಟ್ರೆ ಮಾತನ್ನ ಉಳಿಸ್ಕೊಳ್ಬೇಕಾಗ್ತದೆ.
0: ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವುದು, ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗುವ ಉದ್ದೇಶದಿಂದ ಎಲ್ಲಾ ಹಂತದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಒದಗಿಸುವುದು, ಖಾಸಗಿ ರಂಗದಲ್ಲಿ ಉದ್ಯೋಗ ಬಯಸುವ ಯುವಜನರಿಗೆ ಹಾಗೂ ಖಾಸಗಿ ಕಂಪನಿಗಳ ಉದ್ಯೋಗದ ಬೇಡಿಕೆಗಳ ನಡುವೆ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆ ರೂಪಿಸುವುದು, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಪಾಲು, ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ 10,000 ಭಾರತ್ ಜೋಡೋ ಯುವಕ ಸಂಘ ರಚಿಸಲು ತೀರ್ಮಾನ, ಬಿ ಖಾತೆ ಎ ಖಾತೆಗೆ ಪರಿವರ್ತನೆ ಅಭಿಯಾನವನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸಲು ತೀರ್ಮಾನಿಸಲಾಗಿದೆ. 6ನೇ ಗ್ಯಾರಂಟಿಯಾದ ಭೂ ಗ್ಯಾರಂಟಿಗೆ ಸೂಕ್ತ ದಾಖಲೆ ಮಾಡಿಕೊಡಲು ತೀರ್ಮಾನಿಸಲಾಗಿದೆ ಎಂದು ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್, ಸಂಪುಟ ದರ್ಜೆ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯ ಪ್ರವಾಸ ಕೈಗೊಂಡಿದ್ದು, ಇಂದು ಯಾದಗಿರಿ ಜಿಲ್ಲೆಯ ಗುರುಮಿಠಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟಿಸಲಿದ್ದಾರೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ಧಿ ಪ್ರಗತಿ ಕುರಿತ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ನಾಳೆ ವಿಜಯನಗರ ಜಿಲ್ಲೆ ಹೊಸಪೇಟೆಗೆ ಆಗಮಿಸಿ ಟಿಬಿ ಡ್ಯಾಂ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರದ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನಂತರ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಕರೆ ನೀಡಿರುವ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಚಿಕ್ಕ ಜೋಗಿಹಳ್ಳಿಯಲ್ಲಿ ಸಾವಯವ ತೋಟಗಾರಿಕಾ ಹಣ್ಣಿನ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಸಚಿವರು ಚಾಲನೆ ನೀಡಲಿದ್ದಾರೆ. 2025 ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಪ್ರದಾನ ಸಮಾರಂಭ ನಿನ್ನೆ ದೆಹಲಿಯಲ್ಲಿ ನಡೆಯಿತು. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳು ಈ ಅಭಿವೃದ್ಧಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದು, ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಸೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯಿತಿಗಳು. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯಿತಿಯಾಗಿದೆ. ಸಮಾರಂಭದಲ್ಲಿ ದೀನದಯಾಳ್ ಉಪಾಧ್ಯಾಯ ಪಂಚಾಯಿತಿ ಸತತ ವಿಕಾಸ ಪುರಸ್ಕಾರ ವಿಭಾಗದಡಿ 34 ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯಿತಿ ಸತತ ವಿಕಾಸ ಪುರಸ್ಕಾರ ವಿಭಾಗದಡಿ 8 ಪಂಚಾಯಿತಿಗಳಿಗೆ ಪ್ರಶಸ್ತಿ ನೀಡಲಾಯಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ದೇವೇಂದ್ರಪ್ಪ ಭೋಯಿ ತಮ್ಮ 17 ಎಕರೆ ಗದ್ದೆಯಲ್ಲಿ ಸಾವಯವ ಭತ್ತದ ಕೃಷಿ ಕೈಗೊಂಡಿದ್ದು, ಸಹಜ ಕಳೆ ನಾಶಿನಿಯಾಗಿ ಅಜೋಲಾದ ಪ್ರಯೋಜನ ಪಡೆದಿದ್ದಾರೆ. ಇತ್ತೀಚೆಗೆ ಜಿಲ್ಲಾಡಳಿತದ ವತಿಯಿಂದ 1 ಲಕ್ಷ ರೂಪಾಯಿಯೊಂದಿಗೆ ಸನ್ಮಾನಿತರಾದ ಅವರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಕೃಷಿ ಅನುಭವ ಹಂಚಿಕೊಂಡಿದ್ದಾರೆ.
5: 17 ಎಕರೆ ಸಾವಯವದಲ್ಲಿ ಭತ್ತವನ್ನು ಬೆಳೆಯುತ್ತಿದ್ದೇನೆ. ಅದು ದೇಶಿ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆಯುತ್ತಿದ್ದೇನೆ. ಹಾಗೆ ಭತ್ತ ಬೆಳೆಯಲು ಸಾರಜನಕ ಸ್ಥಿರೀಕರಣ ಮಾಡಲು ನಮಗೆ ಮೇನ್ ಉಪಕಾರಿಯಾಗಿದ್ದು ಅಂದ್ರೆ ಅಜೋಲಾ. ಅತಿ ವೇಗವಾಗಿ ಬೆಳೆಯುವಂತ ಸಾರಜನಕ ಸ್ಥಿರೀಕರಣ ಮಾಡುವಂತ ಸಸ್ಯ ಯಾವ್ದಾದ್ರೂ ಇದ್ರೆ ಅದು ಅಜೋಲಾ. 1 ಎಕರೆಗೆ 5 ಕೆಜಿ ಬಿಡುಗಡೆ ಮಾಡೋದ್ರ ಮುಖಾಂತರ ನಾವು ಅದನ್ನ 1 ತಿಂಗಳಲ್ಲಿ 10 ಪಟ್ಟು ನಾವು ಹೆಚ್ಚು ಮಾಡಿಕೊಳ್ಳಬಹುದಾಗಿದೆ. ಭತ್ತದ ತಳಿಗಳು ಬೆಳೆಯೋದಕ್ಕೋಸ್ಕರನೇ 1 ತಳಿಗೆ 10,000 ರಾಜ್ಯ ಸರ್ಕಾರವು ದೇಶಿ ತಳಿಗಳ ಸಂರಕ್ಷಕರು ಅಂತೇಳಿ ನಮಗೆ 1,20,000 ನನಗೆ ಪ್ರೋತ್ಸಾಹನವಾಗಿ ನೀಡಿದ್ದಾರೆ.
0: ರಾಜ್ಯ ಹೈಕೋರ್ಟ್ಗೆ ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ 6 ಜನರನ್ನು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು ಮಾಡಿದೆ. ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ್, ಬಕ್ಕೇಶ್ವರ್ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿಗೆ ಒಟ್ಟು 8.90 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದ್ದು, ಬಿತ್ತನೆ ಬೀಜ ಹಾಗೂ ರಸಗೊಬ್ಬರದ ಕೊರತೆ ಇಲ್ಲ ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಪ್ರಮುಖವಾಗಿ ತೊಗರಿ 6.3 ಲಕ್ಷ ಹೆಕ್ಟೇರ್, ಹೆಸರು 54,000 ಹೆಕ್ಟೇರ್, ಉದ್ದು 25,000 ಹೆಕ್ಟೇರ್, ಸೋಯಾಬೀನ್ 23,000 ಹೆಕ್ಟೇರ್ ಹಾಗೂ 1.22 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಬಿತ್ತನೆ ಮಾಡಲು ಉದ್ದೇಶಿಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಬೀಜ ರಸಗೊಬ್ಬರದ ಅಭಾವವಿಲ್ಲದಿದ್ದರೂ ಡಿಎಪಿ ಹಾಗೂ ಯೂರಿಯಾ ರಸಗೊಬ್ಬರಕ್ಕೆ ಪರ್ಯಾಯವಾಗಿ ಸಂಯುಕ್ತ ಗೊಬ್ಬರಗಳನ್ನು ಬಳಸುವಂತೆ ರೈತರಲ್ಲಿ ಜಾಗೃತಿ ಮೂಡಿಸಲು ಕೃಷಿ ಇಲಾಖೆಯಿಂದ ಗ್ರಾಮವಾರು ವ್ಯಾಪಕ ಪ್ರಚಾರ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಮ್ಮಿಕೊಂಡಿದ್ದು, ಜಿಲ್ಲಾಡಳಿತಗಳು ಅಗತ್ಯ ಸಿದ್ಧತೆ ಮಾಡಿಕೊಂಡಿವೆ. ಕೋಲಾರ ಜಿಲ್ಲೆಯಲ್ಲಿ ಇದೇ 20-29 ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ, ಜೂನ್ 30-ಜುಲೈ 29 ಮತಗಟ್ಟೆಗಳ ರಾಷನಲೈಸೇಷನ್ ನಡೆಯಲಿದೆ. ಕರಡು ಮತದಾರರ ಪಟ್ಟಿಯನ್ನು 5 ಆಗಸ್ಟ್ ಪ್ರಕಟಿಸಲಾಗುವುದು. ಆಗಸ್ಟ್ 5 ಸೆಪ್ಟೆಂಬರ್ 4 ಹಕ್ಕು ಮತ್ತು ಆಕ್ಷೇಪಣಾ ಅರ್ಜಿಗಳಿಗೆ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಅಗತ್ಯ ಸಿಬ್ಬಂದಿ ನಿಯೋಜಿಸಿದ್ದು ತರಬೇತಿ ನೀಡಲಾಗುತ್ತಿದೆ ಎಂದು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್. ರಾಜ್ಯಾದ್ಯಂತ ನನ್ನ ಇ ಖಾತಾ ನನ್ನ ಹಕ್ಕು ಅಭಿಯಾನ ವಿಸ್ತರಣೆ. ಇಂದು ರಾಜ್ಯಕ್ಕೆ ಭೇಟಿ ನೀಡಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗಿ. 2025 ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗೆ ರಾಜ್ಯದ 6 ಪಂಚಾಯಿತಿಗಳು ಆಯ್ಕೆ. ರಾಜ್ಯ ಹೈಕೋರ್ಟ್ಗೆ 6 ನೂತನ

ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಶಿಫಾರಸು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 7:16. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಈ ಗುಡ್ ಟೈಮಲ್ಲಿ ನಿಮ್ಮ ಮನದ ತಂತಿಗಳನ್ನು ಮೃದುವಾಗಿ ಸ್ಪರ್ಶಿಸುವಂಥ, ಹೃದಯದ ಒಳಗಣ್ಣಿಗೂ ಕೇಳಿಸುವಂಥ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಭಾವಸ್ಪಂದನಕ್ಕೆ ಸ್ವಾಗತ ಹೇಳ್ತಾ ಸ್ಟುಡಿಯೋದಲ್ಲಿ ನಾನು ನಿಮ್ಮೊಂದಿಗೆ RJ ಪ್ರಿಯಾಂಕಾ ಸೋನಲ್. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದ ಪ್ರಮುಖ ಕವಿ ಅವರು ರಚನೆ ಮಾಡಿರುವಂಥ ಹಾಡುಗಳನ್ನು ಕೇಳ್ತಾ ಹಾಗೆ ಕೇಳಿಸ್ತಾ ಸಾಗೋಣ. ಇದೀಗ ಮೊದಲನೇದಾಗಿ ನಿಮಗಾಗಿ ಮೂಡಿ ಬರ್ತಿರುವಂಥ ಹಾಡು ಕಾವ್ಯ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂಥ ಈ ಹಾಡಿಗೆ ಚಂದ್ರಶೇಖರ್ ಪಾಟೀಲ್ ಅವರು ಧ್ವನಿಯಾಗಿದ್ದಾರೆ. ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಸ್ನೇಹಿತರೆ, ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಈ ಹಾಡುಗಳು ನಿಮ್ಮನ್ನ ಕರೆದೊಯ್ತಾ ಇದೆ ಶಬ್ದ ಲೋಕಕ್ಕಲ್ಲ, ಬದಲಿಗೆ ಭಾವನೆಗಳ ಲೋಕಕ್ಕೆ. ಸ್ನೇಹಿತರೆ, ಇದೀಗ ಮತ್ತೊಂದು ಭಾವಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಡಾಕ್ಟರ್ ಎಂ ಗೋವಿಂದ ಪೈಯವರ ರಚನೆಯ ಈ ಹಾಡಿಗೆ ರಾಧಾಕೃಷ್ಣ ಬಿ ವಿ ದಾವಣಗೆರೆಯವರು ಧ್ವನಿ ನೀಡಿದ್ದಾರೆ. ಬನ್ನಿ ಕೇಳೋಣ.

0: The Indian Navy invites online applications from unmarried male and female candidates for 10+2 BTEC Cadet Entry Scheme Permanent Commission. Last date for submission is 18 June 2026. For more details, visit www.joinindiannavy.gov.in. The Indian Navy. Combat ready, cohesive, Atmanirbhar. Safeguarding seas for a Viksit Samriddh Bharat. Join Indian Navy.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
3: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
4: ಎದೆ ತುಂಬಿ ಹಾಡಿದೆನು
2: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
3: ಎಲ್ಲೆ ಮೀರಿದ ಪ್ರೇಮ ಸಿಂಚನ
5: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
2: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
3: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
2: ಭಾವಸ್ಪಂದನ
3: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಸ್ನೇಹಿತರೆ, ಸಮಯ ಸರಿಯಾಗಿ 7:35 ಕೇಳಲಿದ್ದೀರಿ ಕನ್ನಡದಲ್ಲಿ ವಾರ್ತೆಗಳನ್ನು. ಅದಾದ ಬಳಿಕ ಮತ್ತೆ ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿಯುತ್ತೆ.

0: ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಭಾರತ ವೆನೆಜುವೆಲಾ ಸಂಬಂಧಗಳು ಮತ್ತು ಇಂಧನ ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆ, ಔಷಧಗಳು, ಆರೋಗ್ಯ ರಕ್ಷಣೆ, ಸಾರಿಗೆ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳಲ್ಲಿ ಮತ್ತಷ್ಟು ಸಹಕಾರಕ್ಕಾಗಿ ಮಾರ್ಗಗಳ ಅನ್ವೇಷಣೆ ಕುರಿತು ಚರ್ಚೆ ನಡೆಯಲಿದೆ. ರೋಡ್ರಿಗಸ್ 5 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದ್ದಾರೆ. ಅವರ ಜೊತೆ ವಿದೇಶಾಂಗ ವ್ಯವಹಾರಗಳು, ಆರ್ಥಿಕತೆ ಮತ್ತು ಹಣಕಾಸು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂವಹನ ಮತ್ತು ಮಾಹಿತಿ ಮತ್ತು ಸಾರಿಗೆ ಸಚಿವರನ್ನು ಒಳಗೊಂಡ ನಿಯೋಗವು ಆಗಮಿಸಿದೆ. ಭಾರತದ ತಾಂತ್ರಿಕ ಮತ್ತು ಕೈಗಾರಿಕಾ ಸಾಮರ್ಥ್ಯಗಳ ಬಗ್ಗೆ ಖುದ್ದು ಮಾಹಿತಿ ಪಡೆಯಲು ಮತ್ತು ಸಹಯೋಗದ ಅವಕಾಶಗಳನ್ನು ಅನ್ವೇಷಿಸಲು ವೆನೆಜುವೆಲಾದ ನಿಯೋಗವು ಇಂಧನ, ಔಷಧ ಮತ್ತು ಆಟೋ ವಲಯಗಳಿಗೆ ಸಂಬಂಧಿಸಿದ ಹಲವಾರು ತಾಣಗಳಿಗೆ ಭೇಟಿ ನೀಡಲಿದೆ. ಭಾರತವು ಇಂಧನ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ವೆನೆಜುವೆಲಾದ ಪ್ರಮುಖ ಪಾಲುದಾರ ರಾಷ್ಟವಾಗಿದ್ದು, ಭಾರತೀಯ ಸಾರ್ವಜನಿಕ ವಲಯದ ಉದ್ದಿಮೆಗಳು ವೆನೆಜುವೆಲಾದ ಇಂಧನ ವಲಯದಲ್ಲಿ ಗಣನೀಯ ಹೂಡಿಕೆ ಮಾಡಿವೆ. ರೋಡ್ರಿಗಸ್ ಅವರ ಈ ಭೇಟಿಯು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ನಿರೀಕ್ಷಿಸಲಾಗಿದೆ. ಯೋಗವು ವಿಶ್ವದಾದ್ಯಂತ ಅಪಾರ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಇಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯಲಿರುವ 2026ರ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ನಲ್ಲಿ ವರ್ಚುವಲ್ ಮೂಲಕ ಭಾಗವಹಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಚಾಂಪಿಯನ್ಶಿಪ್ ಜಗತ್ತಿನಾದ್ಯಂತ ಎಲ್ಲಾ ಯೋಗ ಉತ್ಸಾಹಿಗಳನ್ನು ಒಟ್ಟುಗೂಡಿಸಲಿದೆ. ಯೋಗಾಸನದ ಜಾಗತಿಕ ಕ್ರೀಡಾ ನೀಲನಕ್ಷೆಯಲ್ಲಿ ಇದು ಮಹತ್ವದ ಮೈಲಿಗಲ್ಲು ಎಂದು ವ್ಯಾಖ್ಯಾನಿಸಿರುವ ಪ್ರಧಾನಿ, ಈ ಕಾರ್ಯಕ್ರಮ ಆಯೋಜಿಸಿರುವವರಿಗೆ ಮತ್ತು ಅದರಲ್ಲಿ ಭಾಗವಹಿಸುವವರಿಗೆ ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಲೆಕ್ಕ ಪರಿಶೋಧನೆಯು ಒಂದು ಪ್ರಮುಖ ಸಾಧನವಾಗಿದೆ ಮತ್ತು ಸಾರ್ವಜನಿಕರ ಹಣವನ್ನು ನ್ಯಾಯಸಮ್ಮತವಾಗಿ ಸಾರ್ವಜನಿಕ ಒಳಿತಿಗಾಗಿ ಬಳಸಲಾಗುತ್ತಿದೆ ಎಂದು ನಾಗರಿಕರಿಗೆ ಭರವಸೆ ನೀಡುತ್ತದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ವೆನ್ ಆಡಿಟ್ ಮ್ಯಾಟರ್ಸ್ ಸಿಎಜಿ ಇಂಟರ್ವೆನ್ಸ್ ದಟ್ ಮೇಡ್ ಅ ಡಿಫರೆನ್ಸ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಸರ್ಕಾರದ ವ್ಯವಸ್ಥೆಗಳನ್ನು ಸುಧಾರಿಸಲು ಮತ್ತು ನ್ಯೂನತೆಗಳನ್ನು ಸರಿಪಡಿಸಲು ಲೆಕ್ಕ ಪರಿಶೋಧನೆ ಸಹಾಯ ಮಾಡುವುದಲ್ಲದೆ ರಾಜ್ಯ ಮತ್ತು ನಾಗರಿಕರ ನಡುವಿನ ನಂಬಿಕೆಯನ್ನು ಬಲಪಡಿಸುತ್ತದೆ ಎಂದು ಹೇಳಿದರು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ನಿನ್ನೆ ಲಾವೋ ಗಣರಾಜ್ಯದ ಉಪ ಪ್ರಧಾನಮಂತ್ರಿ ಮತ್ತು ವಿದೇಶಾಂಗ ಸಚಿವ ತೊಂಗ್ಸವನ್ ಫೋಮ್ವಿ ಆನೆ ಅವರೊಂದಿಗೆ 10ನೇ ಭಾರತ ಲಾವೋ ಪಿಡಿಆರ್ ಜಂಟಿ ಆಯೋಗದ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ವ್ಯಾಪಾರ ಮತ್ತು ಹೂಡಿಕೆ, ಆರೋಗ್ಯ, ಇಂಧನ, ಡಿಜಿಟಲ್ ಸಂಪರ್ಕ, ಅಭಿವೃದ್ದಿ ಪಾಲುದಾರಿಕೆ, ಸಾಮರ್ಥ್ಯವೃದ್ದಿ ಮತ್ತು ಸಂಸ್ಕೃತಿ ಸೇರಿ ವಿವಿಧ ಅಂಶಗಳ ಕುರಿತು ವಿವರವಾದ ಚರ್ಚೆ ನಡೆಸಿದರು. ಅವರು ಭಾರತ ಆಸಿಯಾನ್ ಸಹಕಾರವನ್ನು ಮತ್ತಷ್ಟು ಹೆಚ್ಚಿಸುವುದರ ಜೊತೆಗೆ ಎರಡೂ ದೇಶಗಳ ಬೆಳವಣಿಗೆಗಳ ಬಗ್ಗೆಯೂ ಸಮಾಲೋಚಿಸಿದರು. ನಂತರ ಮಾತನಾಡಿದ ಡಾ ಜೈಶಂಕರ್, ಭಾರತ ಮತ್ತು ಲಾವೋ ಪಿಡಿಆರ್ ಬೌದ್ಧ ಧರ್ಮ ಮತ್ತು ರಾಮಾಯಣದ ಸಾಮಾನ್ಯ ಪರಂಪರೆಯಲ್ಲಿ ಪ್ರತಿಫಲಿಸುವ ನಿಕಟ ನಾಗರಿಕ ಸಂಬಂಧಗಳನ್ನು ಹೊಂದಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಕ್ಟೋಬರ್ 2024ರಲ್ಲಿ ಲಾವೋ ಭೇಟಿ ನೀಡಿದ್ದರು. ಆ ವೇಳೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿತ್ತು ಎಂದು ಹೇಳಿದರು. ರಾಜಕೀಯ ಸಹಕಾರ, ಆರ್ಥಿಕ ಸಂಬಂಧಗಳು, ರಕ್ಷಣೆ, ಅಭಿವೃದ್ದಿ ಪಾಲುದಾರಿಕೆಗಳು, ಶಿಕ್ಷಣ, ಸಾಂಸ್ಕೃತಿಕ ವಿನಿಮಯ ಮತ್ತು ಬಹುಪಕ್ಷೀಯ ಸಹಕಾರ ಸೇರಿ ಹಲವು ಒಪ್ಪಂದಗಳ ಪ್ರಗತಿ ಪರಿಶೀಲಿಸಲು ಮತ್ತು ವ್ಯಾಪಕ ಶ್ರೇಣಿಯ ಕಾರ್ಯಸೂಚಿಯನ್ನು ಅನ್ವೇಷಿಸಲು ಎರಡೂ ದೇಶಗಳಿಗೆ ಅವಕಾಶವಿದೆ ಎಂದು ಹೇಳಲಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಘಾಲಯದ ಶಿಲ್ಲಾಂಗ್ನಲ್ಲಿ ಇಂದು ನಡೆಯಲಿರುವ ಈಶಾನ್ಯ ಮಂಡಳಿಯ 73ನೇ ಸಮಗ್ರ ಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರಾದೇಶಿಕ ಅಭಿವೃದ್ದಿಯ ನಿರ್ಣಾಯಕ ವಲಯಗಳಿಗಾಗಿ ರಚಿಸಲಾದ ಸಿಎಂ ಉನ್ನತ ಮಟ್ಟದ ಕಾರ್ಯಪಡೆಗಳು ಸಾಧಿಸಿದ ಪ್ರಗತಿಯ ಕುರಿತು ಗೋಷ್ಠಿಯಲ್ಲಿ ಚರ್ಚಿಸಲಾಗುವುದು. ಅದರಲ್ಲಿ ಪ್ರವಾಸೋದ್ಯಮ, ಕೃಷಿ ಮತ್ತು ತೋಟಗಾರಿಕೆ, ಹೂಡಿಕೆ ಪ್ರಚಾರ, ಹಾಲು, ಮೊಟ್ಟೆ, ಮೀನು ಮತ್ತು ಮಾಂಸದಲ್ಲಿ ಸ್ವಾವಲಂಬನೆ, ಕ್ರೀಡಾ ಪ್ರಚಾರ, ಆರ್ಥಿಕ ಕಾರಿಡಾರ್ ಅಭಿವೃದ್ದಿ, ಮೂಲಸೌಕರ್ಯ ಮತ್ತು ಸಂಪರ್ಕ ಮತ್ತು ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಕುರಿತು ಪ್ರಾತ್ಯಕ್ಷಿಕೆಗಳನ್ನು ಪ್ರಸ್ತುತಪಡಿಸಲಾಗುವುದು.

ಏಳರ ವೇಳೆಗೆ ಈಶಾನ್ಯ ಪ್ರದೇಶವನ್ನು ಆರ್ಥಿಕ ಬೆಳವಣಿಗೆ, ಸಂಪರ್ಕ, ನಾವೀನ್ಯತೆ, ಸುಸ್ಥಿರತೆ ಮತ್ತು ಸಾಂಸ್ಕೃತಿಕ ಸಮೃದ್ಧಿಯ ತಾಣವನ್ನಾಗಿ ಪರಿವರ್ತಿಸಲು ದೀರ್ಘಾವಧಿಯ ನೀಲನಕ್ಷೆಯನ್ನು ರೂಪಿಸುವ ಈಶಾನ್ಯ ಮಿಷನ್ ಪ್ಲಾನ್ 2047 ಕುರಿತು ಸಭೆ ಚರ್ಚಿಸುತ್ತದೆ. ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ರಾಜ್ಯ ಸಚಿವ ಸುಕಾಂತ್ ಮಜುಂದಾರ್, 8 ಈಶಾನ್ಯ ರಾಜ್ಯಗಳ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು, ಸಂಸದರು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ತ್ರಿಪುರಾ ಭೇಟಿಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಸಂಜೆ ಅಗರ್ತಲಾಕ್ಕೆ ಆಗಮಿಸಲಿದ್ದಾರೆ. ಈ ವೇಳೆ ಅಮಿತ್ ಶಾ ಅವರು ಪುಷ್ಪಬಂತ ಪ್ಯಾಲೇಸ್ ಹೋಟೆಲ್ನ ಶಿಲಾನ್ಯಾಸ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಲಂಕಾಮುರಾದಲ್ಲಿರುವ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಗಡಿ ಹೋರಾಟಾಣೆಗೆ ಭೇಟಿ ನೀಡಲಿದ್ದಾರೆ ಮತ್ತು ರಾಜ್ಯ ಮತ್ತು ಕೇಂದ್ರ ಭದ್ರತಾ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಲಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಬುದ್ದೇಪಲ್ಲಿಯಲ್ಲಿ ರೈತರ ತರಬೇತಿ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಕಲ್ಯಾಣ ಸಂಪದ ಯೋಜನೆಯಡಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸಂಸದರ ಅಭಿವೃದ್ಧಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆಯನ್ನು ಉತ್ತೇಜಿಸಲು ಈ ಕೇಂದ್ರವನ್ನು ಆರಂಭಿಸಲಾಗುತ್ತಿದೆ. ಕೇರಳ ಮತ್ತು ಮಾಹಿಯಲ್ಲಿ ಇಂದು ಭಾರೀ ಮಳೆಯಾಗುವ ಸಂಭವವಿದ್ದು ಭಾರತೀಯ ಹವಾಮಾನ ಇಲಾಖೆಯು ಆರೆಂಜ್ ಅಲರ್ಟ್ ಘೋಷಿಸಿದೆ. ಮುಂದಿನ 2 ದಿನಗಳಲ್ಲಿ ಉತ್ತರಾಖಂಡ, ಈಶಾನ್ಯ ಭಾರತದ ಕೆಲವು ಭಾಗಗಳು, ಪಶ್ಚಿಮ ಬಂಗಾಳ, ಕರ್ನಾಟಕ, ಗೋವಾ, ತಮಿಳುನಾಡು, ಪುದುಚೇರಿ, ಕರೈಕಲ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪಗಳಲ್ಲಿಯೂ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಜಮ್ಮು ಕಾಶ್ಮೀರ, ಲಡಾಖ್, ಗಿಲಿಟ್ ಬಾಲ್ಟಿಸ್ತಾನ್, ಮುಜಾಫರಾಬಾದ್ನಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಗೋವಾದ ಮಾರ್ಗೋದಲ್ಲಿರುವ ಪಂಡಿತ್ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ 2026 ಸೆಮಿಫೈನಲ್ನಲ್ಲಿ ಭೂತಾನ್ ತಂಡವನ್ನು 1-0 ಗೋಲುಗಳಿಂದ ಸೋಲಿಸುವ ಮೂಲಕ ಭಾರತದ ಫುಟ್ಬಾಲ್ ತಂಡ ಫೈನಲ್ ತಲುಪಿದೆ. ಸ್ಯಾನ್ಫಿಡಾ ನೋಂಗ್ರಾಮ್ ಪಂದ್ಯದ ಏಕೈಕ ಗೋಲು ಗಳಿಸಿದರು. ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ದಾಖಲೆಯ 5 ಬಾರಿ ಸಫ್ ಮಹಿಳಾ ಚಾಂಪಿಯನ್ಶಿಪ್ ವಿಜೇತರಾದ ಭಾರತ 6 ವರ್ಷಗಳ ನಂತರ ಪಂದ್ಯಾವಳಿಯಲ್ಲಿ ಫೈನಲ್ ಆಡಲಿದೆ. ಕೊನೆಯ ಬಾರಿ ಭಾರತವು ನೇಪಾಳವನ್ನು ಸೋಲಿಸಿ 2019 ಆವೃತ್ತಿಯನ್ನು ಗೆದ್ದುಕೊಂಡಿತ್ತು. 2022 ಮತ್ತು 2024 ಆವೃತ್ತಿಗಳಲ್ಲಿ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡವು ಸೆಮಿಫೈನಲ್ನಲ್ಲಿ ಹೊರಬಿದ್ದಿತ್ತು. ಮತ್ತೊಂದು ಸೆಮಿಫೈನಲ್ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡ ನೇಪಾಳವನ್ನು 2-1 ಗೋಲುಗಳಿಂದ ಸೋಲಿಸುವ ಮೂಲಕ ಸತತ 3 ಬಾರಿಗೆ ಫೈನಲ್ ಪ್ರವೇಶಿಸಿದೆ. ಇಂಡೋನೇಷ್ಯಾ ಓಪನ್ ಸೂಪರ್ 1000 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಆಯುಷ್ ಶೆಟ್ಟಿ ಚೀನಾದ ವೆಂಗ್ ಹಾಂಗ್ ಯಾಂಗ್ ಅವರನ್ನು 8-21, 22-20, 21-15 ಅಂತರದಲ್ಲಿ ಸೋಲಿಸುವ ಮೂಲಕ 2 ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮಿಶ್ರ ಡಬಲ್ಸ್ನಲ್ಲಿಯೂ ಭಾರತ ಗಮನಾರ್ಹ ಗೆಲುವು ಸಾಧಿಸಿತು. ರೋಹನ್ ಕಪೂರ್ ಮತ್ತು ಋತ್ವಿಕಾ ಗಡ್ಡೆ ಚೈನೀಸ್ ತೈಪೆಯ ಯಾಂಗ್ ಪೋ ಹ್ಯುಯಾನ್ ಮತ್ತು ಹೂ ಲಿಂಗ್ ಫಾಂಗ್ ಅವರನ್ನು ಸೋಲಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ, ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ರೋಡ್ರಿಗಸ್ ನಡುವೆ ದೆಹಲಿಯಲ್ಲಿ ಇಂದು ಮಾತುಕತೆ. ಅಹಮದಾಬಾದ್ನಲ್ಲಿ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ ಆರಂಭ, ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಭಾಗಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಶಿಲ್ಲಾಂಗ್ನಲ್ಲಿ ಈಶಾನ್ಯ ರಾಜ್ಯಗಳ ಮಂಡಳಿಯ 73 ಸಭೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ಯಾದಗಿರಿಯಲ್ಲಿ ಇಂದು ರೈತರ ತರಬೇತಿ ಮತ್ತು ಸೌಲಭ್ಯ ಕೇಂದ್ರ ಉದ್ಘಾಟನೆ. ಹಾಗೂ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಭೂತಾನ್ ವಿರುದ್ಧ ಜಯಗಳಿಸಿ ಫೈನಲ್ ತಲುಪಿದ ಭಾರತದ ವನಿತೆಯರ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 7:46:24 ನಾವಿದ್ದೀವಿ. ಭಾವಸ್ಪಂದನ ಕಾರ್ಯಕ್ರಮದ ಮುಂದುವರೆದ ಭಾಗದಲ್ಲಿ, ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಸುಮಧುರವಾದಂತಹ ಸೊಗಸಾದ ಭಾವಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಭಾವಗೀತೆ ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ. ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ರಚನೆಯ ಈ ಹಾಡಿಗೆ ಪ್ರೇಮಲತಾ ದಿವಾಕರ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ದಾರೆ. ಹಾಗೆ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಈ ಹಾಡನ್ನ ಕೇಳಿ ಆನಂದಿಸಿ.

ಸ್ನೇಹಿತರೆ, ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಭಾವ ತುಂಬಿ ಬಂದಂಥ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು ಅಂತಂದರೆ ನಮ್ಮ ಸುತ್ತಮುತ್ತಲಿರುವಂಥ ಪ್ರಕೃತಿಯಾಗಿರ್ಬೋದು, ಪ್ರಕೃತಿಯ ವಿಸ್ಮಯ, ಹಾಗೆ ಜರಿ, ತೊರೆ, ನದಿ, ಬೆಟ್ಟ, ಗುಡ್ಡ, ಬಾಣ, ಹೀಗೆ ಇವುಗಳನ್ನೇ ಬಳಸಿಕೊಂಡು ಪ್ರಕೃತಿಯಲ್ಲಿ ನಮ್ಮನ್ನು ನಾವು ಕಂಡುಕೊಳ್ಳುವಂಥ ಹಾಡುಗಳು ಮನಸ್ಸಿಗೆ ಮುದ ನೀಡ್ತಾ ಹೋಗುತ್ತೆ. ಹಾಗೆ ನಮ್ಮನ್ನು ಭಾವಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ. ಇವು ಕೇವಲ ಶಬ್ದಗಳಲ್ಲಿ ಗೀಚಿರುವಂಥದ್ದಲ್ಲ, ಭಾವನೆಗಳನ್ನು ತುಂಬಿ ಹಾಡಿದಾಗ ಅದು ಭಾವಗೀತೆಗಳಾಗುತ್ತೆ. ಸ್ನೇಹಿತರೆ, ಇಷ್ಟೊತ್ತು ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಸುಮಧುರವಾದಂಥ ಸೊಗಸಾದ ಹಾಡುಗಳನ್ನು ಕೇಳ್ತಾ ಸಾಗಿದ್ವಿ. ಇದೀಗ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಿದೆ. ಭಾವಗೀತೆ ಕಾರ್ಯಕ್ರಮದ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ನಾನಿದ್ದಿದ್ದು ಆರ್ ಜೆ ಪ್ರಿಯಾಂಕಾ ಸೋನಲ್.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 8 ಗಂಟೆ. ಈಗ ಕೇಳಲಿದ್ದೀರಿ ಹಿಂದಿ ಮತ್ತು ಇಂಗ್ಲಿಷ್ ವಾರ್ತೆಗಳನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 8:30 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಕೌಶಲ್ಯಾಭಿವೃದ್ಧಿ ಮಹತ್ವ.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಕೌಶಲ್ಯಾಭಿವೃದ್ಧಿಯ ಮಹತ್ವ ಭಾಗವಹಿಸ್ತಾ ಇದ್ದಾರೆ ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ

0: ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ ಸುಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರಿಗೆ ಎಲ್ಲರೂ ಕೇಳೋದು ಒಂದೇ ಪ್ರಶ್ನೆ, ಏನು ಅಂದ್ರೆ ಡಿಗ್ರಿ ಆಯ್ತು ಮುಂದೇನಪ್ಪ? ಈ ಪ್ರಶ್ನೆಗೆ ಉತ್ತರ ಕೊಡೋ ಅಷ್ಟರಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಕೆಲಸ ಸಿಕ್ತಾ, ಹುಡುಕ್ತಾ ಇದೀಯಾ, ಗ್ಯಾರಂಟಿ ಕೆಲಸ ಸಿಗತ್ತಾ, ಹೀಗೆ. ಆದ್ರೆ ಈಗಿನ ಕಂಪನಿಗಳು ಕೇಳೋ ಪ್ರಶ್ನೆ ಏನು ಅಂದ್ರೆ, ಏನ್ ಓದಿದೀರಾ ಅನ್ನೋದಷ್ಟೇ ಅಲ್ಲ, ನೀವು ನಮ್ಮ ಕಂಪನಿಗೆ ಸೇರಿದ್ರೆ ಏನ್ ಮಾಡ್ತೀರಾ, ಯಾವ ಬದಲಾವಣೆ ಅಥವಾ ಲಾಭ ತರ್ತೀರಾ ಅಂತ ಕೇಳ್ತಾರೆ. ಈ ರೀತಿಯ ಪ್ರಶ್ನೆಗಳು ಎದುರಾದಾಗ ನಮ್ಮ ಸಹಾಯಕ್ಕೆ ಬರೋದು ನಮ್ಮ ಕೌಶಲ್ಯ, ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್. ಅದಕ್ಕಾಗಿಯೇ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಸಿಡ್ಯಾಕ್ ಬೆಂಗಳೂರು ಹೇಗೆ ವಿದ್ಯಾರ್ಥಿಗಳನ್ನ, ವೃತ್ತಿಪರರನ್ನ ಮತ್ತು ಸಾಮಾನ್ಯ ಯುವಕರು ಉತ್ತಮ ಕರಿಯರ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಸಹಾಯ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಎಲ್ಲ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಸಿಡ್ಯಾಕ್ ಬೆಂಗಳೂರಿನ ಶಿಲ್ಪಾ ಬೊಮ್ರಿ ಅವರು, ಸೈಂಟಿಸ್ಟ್ ಇ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಸಿಡ್ಯಾಕ್ ಬೆಂಗಳೂರಿನಲ್ಲಿ ಯಾವ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ?
1: ACTS ಪ್ರೋಗ್ರಾಮ್ಸ್, ಅದು ನಮ್ದು ಒನ್ ಆಫ್ ದ ಪ್ರೋಗ್ರಾಮ್ಸ್ ನಾವು ನಡೆಸೋದು. ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಪ್ರಮುಖ ಪ್ರೋಗ್ರಾಮ್ ನಾವು ಯಾವ್ದು ನಡೆಸ್ತೇವೆ ಅಂದ್ರೆ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಫುಲ್ ಸ್ಟಾಕ್ ಡೆವಲಪ್ಮೆಂಟ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವು NCVT ಸರ್ಟಿಫೈಡ್, NCVT ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಸರ್ಟಿಫೈಡ್ ಕೋರ್ಸಸ್ಗಳು. ಇವರು ಬರೀ ಕೋರ್ಸ್ ಮಾಡೋದಷ್ಟೇ ಇಲ್ಲ, ಪ್ರಾಜೆಕ್ಟ್ಸ್ ಮಾಡ್ತಾರೆ, ಲ್ಯಾಬ್ ಅಸೈನ್ಮೆಂಟ್ಸ್, ಕೋಡಿಂಗ್ ಅಸೈನ್ಮೆಂಟ್ಸ್, ಕೋಡ್ ಹೆಂಗ್ ಬರೆಯೋದಂತೂ ಕಲಿತಾರೆ, ಅವರು ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಅಲ್ಲಿ ಹೇಗ್ ವರ್ಕ್ ಮಾಡೋದನ್ನು ಕಲಿಯುತ್ತಾರೆ.
0: ಸಿಡ್ಯಾಕ್ ಕೋರ್ಸ್ ಮಾಡಿದ್ರೆ ಲೈಫ್ ಚೇಂಜ್ ಆಗುತ್ತೆ ಅಂತ ಬಹಳಷ್ಟು ಕಡೆ ನಾವು ಕೇಳಿರ್ತೀವಿ. ACTS ಆಕ್ಟ್ಸ್ ಕಾರ್ಯಕ್ರಮದಲ್ಲಿ ಅಂಥದ್ದು ಏನ್ ವಿಶೇಷತೆ ಇದೆ?
1: ನಮ್ದು 12 ಸೆಂಟರ್ಸ್ ಇದೆ ಅಕ್ರಾಸ್ ಇಂಡಿಯಾ. ನೀವು ಎಲ್ಲೋದ್ರೂ ನೀವು ಈ ಸಿಡ್ಯಾಕ್ ಬಗ್ಗೆ ಕೇಳಿದ್ರೆ, ಸಿಡ್ಯಾಕ್ ಫಸ್ಟ್ ನೋನ್ ಇರೋದು ಅದು ಪರಮ್ ಸುಪ್ಯೂರ್ ಕಂಪ್ಯೂಟರ್ಸ್. ನೆಕ್ಸ್ಟ್ ಬಂದು ಟ್ರೈನಿಂಗ್, ಒಂದ್ಸರಿ ವಿದ್ಯಾರ್ಥಿಗಳು ಟ್ರೈನಿಂಗ್ ಮಾಡಿ ಹೊರಗೆ ಬಂದ್ರೆ ಅವ್ರ ಲೈಫೇ ಚೇಂಜ್ ಆಗುತ್ತೆ, ಅವ್ರ ಪೊಸಿಷನ್ಸ್ ಚೇಂಜ್ ಆಗುತ್ತೆ. ಸಿಡ್ಯಾಕ್ ಕೋರ್ಸಿಗೆ ಅಷ್ಟೊಂದು ವೇಟೇಜ್ ಇದೆ, ಲೈಕ್ ದೇ ಆರ್ ಇಂಡಸ್ಟ್ರಿ ರೆಡಿ ಅಂತ. ಒಂದು ವಿದ್ಯಾರ್ಥಿ ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸ್ಟೂಡೆಂಟ್ ಒಬ್ನ ರವಿ ಅಂತ, ಅವರು ತುಂಬಾ ಹಳ್ಳಿಯಿಂದ ಬಂದವರು. ಹಿ ಹ್ಯಾಡ್ ಕಂಪ್ಲೀಟೆಡ್ ಹಿಸ್ BE ಡಿಗ್ರಿ, ಕೆಲಸ ಸಿಕ್ಕಿಲ್ಲ. ಸೊ ಅವ್ರ ತಂದೆ ಕೇಳ್ತಾ ಇದ್ರು, ಏನಪ್ಪ ಏನಾದ್ರೂ ಇಂಟರ್ವ್ಯೂ ಬಂತ ಹೇಗೆ ಅಂತ. ಅವನ್ಗೆ ಸ್ವಲ್ಪ ಮುಜುಗರ, ಏನು ಇವತ್ತು ಇಂಟರ್ವ್ಯೂ ಕಾಲ್ಸ್ ಇಲ್ಲಲ್ಲ ಅಂತಂದು ದಿನೇ ದಿನೇ ಹೀಗೆ ಆಯ್ತು. ದೆನ್ ಹಿ ಸ್ಟಾರ್ಟೆಡ್ ಅವಾರ್ಡಿಂಗ್ ಮೀಟಿಂಗ್ ಸ್ಟೂಡೆಂಟ್ಸ್, ಮತ್ತೆ ಲಿಂಕ್ಡ್ಇನ್ ಪ್ರೊಫೈಲ್ ಓಪನ್ ಮಾಡೋದು ಬಂದ್ ಮಾಡಿದ. ಆ ಹೊತ್ತಿನಲ್ಲಿ ಅವನು ಸ್ನೇಹಿತ ಒಬ್ನು ಆಕ್ಸ್ ಕೋರ್ಸ್ ಬಗ್ಗೆ ಹೇಳ್ತಾನೆ, ಅದನ್ನ ಕೇಳ್ಬಿಟ್ಟು ಅವನು ಆಕ್ಸ್ ಕೋರ್ಸ್ ಜಾಯ್ನ್ ಆಗ್ತಾನೆ. ಫಸ್ಟ್ ಬಂದಾಗೆ ಹುಡುಗರು ಎಲ್ಲರೂ ನೋಡ್ಬಿಟ್ಟು ಹಿಲ್ ಬಿ ಕನ್ಫ್ಯೂಸ್ಡ್, ಏನಪ್ಪ ನಾನು ಯಾವ ವರ್ಲ್ಡ್ ಅಲ್ಲಿ ಬಂದಿದ್ದೀನಿ, ಎಲ್ಲರೂ ಕೋಡ್ AI ಅಂತ ಮಾತಾಡ್ತಾ ಇದ್ದಾರಲ್ಲ ಅಂತ. ನೆಕ್ಸ್ಟ್ ಹಿಲ್ ಜಸ್ಟ್ ಸ್ಟಾರ್ಟ್ ಲರ್ನಿಂಗ್ ದ ಥಿಂಗ್ಸ್ ಒನ್ ಬೈ ಒನ್. ದಿನೇ ದಿನೇ ಕಳೆದಂಗೆಲ್ಲ ಅವನು ಅವ್ನ ಲ್ಯಾಬ್ ಅಸೈನ್ಮೆಂಟ್ಸ್, ಅವ್ನ ಥಿಯರಿ ಸೆಷನ್ಸ್ ಎಲ್ಲ ಅಟೆಂಡ್ ಮಾಡಕ್ಕೆ ಶುರು ಮಾಡಿ, ಹಿಲ್ ಕೋಪ್ ಅಪ್ ವಿತ್ ದ ಕೋರ್ಸ್ ಅಂಡ್ ಒನ್ ಡೇ ಹಿಲ್ ಕಮ್ ಅಪ್ ವಿತ್ ಅ ವೆರಿ ಗುಡ್ ಮಾರ್ಕ್ಸ್ ಅಂಡ್ ಹಿಲ್ ಪಾಸ್ ಔಟ್ ದ ಕೋರ್ಸ್ ಅಂಡ್ ಹಿ ಗೆಟ್ಸ್ ಪ್ಲೇಸ್ಡ್ ಇನ್ ಒನ್ ಆಫ್ ದ ಬೆಸ್ಟ್ ಕಂಪನಿ. ಒಂದ್ಸರಿ ಪ್ಲೇಸ್ ಆದ್ಮೇಲೆ ಹಿ ವಿಲ್ ಬಿ ವೆರಿ ಪ್ರೌಡ್ ಸೇಯಿಂಗ್ ದಟ್ ಆಫ್ಟರ್ ದಿಸ್ ಕೋರ್ಸ್ ಐ ಹ್ಯಾವ್ ಜಾಯಿನ್ ಸಮ್ವೇರ್ ಆಸ್ ಅ ಸಾಫ್ಟ್ವೇರ್ ಎಂಜಿನಿಯರ್ ಅಂತ. ಆಕ್ಸ್ ಕೋರ್ಸ್ ಮಾಡಿದ್ಮೇಲೆ ಅವ್ರಿಗೆ ಫೀಲ್ ಬರೋದೇನೋ ಅಥವಾ ಆಕ್ಸ್ ಕೋರ್ಸ್ ಅಲ್ಲಿ ಅವ್ರಿಗೆ ಕರ್ತಿಲ್ದೇನೋ ಅಂತ ಗೊತ್ತಾಗುತ್ತೆ.
0: PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಹಾಗೂ ಅದರಿಂದ ಏನೆಲ್ಲ ಉಪಯೋಗಗಳಾಗತ್ತೆ, ಅವರ ಕರಿಯರ್ ನ ಹೇಗ್ ಮಾಡ್ಕೊಳ್ಬಹುದು ಅಂತ ಒಂದು ಒಳ್ಳೆ ಉದಾಹರಣೆ ಮೂಲಕ ತಿಳಿಸಿದ್ರಿ ಶಿಲ್ಪಾ ಬೊಮ್ರಿ ಅವರೇ. ಇನ್ನು ನಮ್ಮ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತ ನಮ್ಮ ವಿದ್ಯಾರ್ಥಿಗಳು ಈ ACTS ಪ್ರೋಗ್ರಾಮ್ಗೆ ಸೇರ್ಬೇಕು ಅನ್ನೋದಾದ್ರೆ ಅವ್ರು ಏನ್ ಮಾಡ್ಬೇಕು?
1: ಈ ಪ್ರೋಗ್ರಾಮ್ ಸೇರ್ಬೇಕಾದ್ರೆ ಗ್ರಾಜ್ಯುಯೇಷನ್ ಆಗಿರಬೇಕು, ಬಿ ಎನಿ ಡಿಗ್ರಿ ಆದರೂ ನಡೆಯುತ್ತೆ, ಐದರ್ ಸಿವಿಲ್ ಮೆಕ್ಯಾನಿಕಲ್. ದೇರ್ ಆರ್ ಎಲಿಜಿಬಿಲಿಟಿ ಯಾವ ಕೋರ್ಸಿಗೆ ಅವರು ಸೇರ್ಬೋದು ಅಂತ. MCA ಸ್ಟೂಡೆಂಟ್ಸ್ ಸೇರ್ಬೋದು, MSc ಮ್ಯಾಥಮೆಟಿಕ್ಸ್ ಸ್ಟಾಟಿಸ್ಟಿಕ್ಸ್ ಅವರು ಸೇರ್ಬೋದು, MCA ಮಾಡಿದವರು ಕೂಡ ಸೇರ್ಬೋದು, ಆದ್ರೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಸಿಡ್ಯಾಕ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ, ಅದರ ಮೂಲಕ ಎಕ್ಸಾಮ್ ಬರೆದ್ಬಿಟ್ಟು ಕೋರ್ಸ್ಗೆ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡಿ ಕೋರ್ಸ್ ಅನ್ನ ತಗೋಬೇಕು. ನಮ್ದು ನೆಕ್ಸ್ಟ್ PG ಕೋರ್ಸ್ ಬ್ಯಾಚ್ ಸ್ಟಾರ್ಟ್ ಆಗೋದು August 24, 2026 ಅಲ್ಲಿ. ಈಗ ನಮ್ದು CCAT ಎಕ್ಸಾಮ್ July 4 and July 5 ಅನೌನ್ಸ್ ಆಗಿದೆ, ಅಪ್ಲಿಕೇಶನ್ಸ್ ಆಲ್ರೆಡಿ ಅನೌನ್ಸ್ ಆಗಿದೆ, May 26 to June 23 ಓಪನ್ ಇದೆ. ಸೊ ವಿದಿನ್ ದ ಟೈಮ್ ಪೀರಿಯಡ್ ಅಲ್ಲಿ ಸ್ಟೂಡೆಂಟ್ಸ್ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ, ನಮ್ಮ ವೆಬ್ಸೈಟ್ www.ax.cdac.in ವಿಸಿಟ್ ಮಾಡಿ ಅವ್ರು ರಿಜಿಸ್ಟರ್ ಮಾಡಿ ಎಕ್ಸಾಮ್ ತಗೋಬಹುದು ಅಂಡ್ ದೇ ಕ್ಯಾನ್ ಎನ್ರೋಲ್ ಫಾರ್ ದ ಕೋರ್ಸ್.
0: ಓಕೆ, ಕಾರ್ಯಕ್ರಮ ಕೇಳ್ತಾ ಇರೋರಿಗೆ ಮತ್ತೊಮ್ಮೆ ಗಮನಕ್ಕೆ ತರ್ತಾ ಇದ್ದೀನಿ, www.acts.cdac.in ನಲ್ಲಿ ಈಗಾಗಲೇ ಅಪ್ಲಿಕೇಶನ್ಸ್ ಲಭ್ಯವಿದೆ. July 4 and 5
1: ಕಾಮನ್ ಅಡ್ಮಿಷನ್ ಟೆಸ್ಟ್, ಅದೇ ಎಕ್ಸಾಮ್ ನಡೆಯುತ್ತೆ ಆಲ್ ಓವರ್ ಇಂಡಿಯಾ. ಆನ್ 4th July ಜುಲೈ ಅಂಡ್ ಫಿಫ್ತ್ ಜುಲೈ. ಸೊ ರೆಸ್ಪೆಕ್ಟಿವ್ ಸೆಂಟರ್ಸ್ ಅವರೆಲ್ಲ ಸೆಲೆಕ್ಟ್ ಮಾಡಿರ್ತಾರೆ, ಅಲ್ಲಿ ಹೋಗಿ ಅವ್ರ ಎಕ್ಸಾಮ್ ತಗೋಬಹುದು.
0: ಆಯ್ಕೆಯಾದ

0: ಸ್ಟೂಡೆಂಟ್ಸ್ ಕಲಿಯೋದು ವಿಶೇಷಗಳು ತುಂಬ ಇದೆ, ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಸೆಕ್ಯೂರಿಟಿ, ಡೇಟಾ ಸೈನ್ಸ್, ಎಂಬೆಡೆಡ್ ಸಿಸ್ಟಮ್ಸ್, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್. ಮುಖ್ಯವಾಗಿ ಅವರು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್, ಹೇಗೆ ನಾವು ಇದರ ತ್ರೂ ಸಾಲ್ವ್ ಮಾಡಬಹುದು ಪ್ರಾಬ್ಲಮ್ಸ್ ಎಲ್ಲ, ಲೈಕ್ ಅನಾಲಿಟಿಕಲ್ ಸ್ಕಿಲ್ ಡೆವಲಪ್ ಆಗುತ್ತೆ ಅವರಿಗೆ.
1: ಇನ್ನು ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮ ರೈತರು ಯೋಚನೆ ಮಾಡ್ತಾ ಇರಬಹುದು, ಈ ರೀತಿಯ ತಂತ್ರಜ್ಞಾನದ ಬಗ್ಗೆ ಓದೋದು ತಿಳ್ಕೊಳ್ಳೋದು ನಮ್ಮ ಮಕ್ಕಳಿಗಂತೂ ಸಾಧ್ಯನೇ ಇಲ್ಲಪ್ಪ, ಇದು ಏನಿದ್ರು ನಗರ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಓದೋ ಅಂತ ಮಕ್ಕಳಿಗೆ ಮಾತ್ರ, ನಮ್ಮ ಮಕ್ಕಳಿಗೆ ಇದು ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡ್ತಿರ್ಬೋದು, ಅಂತವ್ರಿಗೆ ಏನ್ ಹೇಳಿ?
0: ಟೆಕ್ನಾಲಜಿ ಎಲ್ಲರಿಗೂ ಸೇರಿದ್ದು, ಈಗ ನಾವು ಟೆಕ್ನಾಲಜಿ ಜಗತ್ತಲ್ಲಿದ್ದೇವೆ ಅಂದ್ರೆ ಎಲ್ಲರೂ ಅದನ್ನ ತಿಳ್ಕೊಳ್ಳೋದು ಅರಿತುಕೊಳ್ಳೋದು ಅಷ್ಟೇ ಮುಖ್ಯವಾಗಿರೋದು. ನಾನು ಒಂದು ಸ್ಟೂಡೆಂಟ್ ಬಗ್ಗೆ ಹೇಳ್ತೇನೆ, ಲಕ್ಷ್ಮಿ ಅಂತ ಒಂದು ಸ್ಟೂಡೆಂಟ್ ಹಳ್ಳಿಯಿಂದ ಬಂದವಳು. ಅವ್ರಿಗೂ ಪ್ರಶ್ನೆ ಇತ್ತು, ನಾನು ಇದು ಮಾಡಬಲ್ಲ, ಅವ್ರ ಪೇರೆಂಟ್ಸ್ಗೂ ಇತ್ತು. ಆದ್ರೆ ಅವ್ರ ಪೇರೆಂಟ್ಸ್ಗೆ ಮುಖ್ಯವಾಗಿ ಏನ್ ಪ್ರಶ್ನೆ ಇತ್ತು, ನನ್ನ ಮಗಳಲ್ಲಿ ಹೋಗಿ ಸೇರಿದ ಮೇಲೆ ಹಾಸ್ಟೆಲ್ ಫುಡ್ ಅಡ್ಜಸ್ಟ್ ಆಗುತ್ತಾ, ಹೊಂದ್ಕೋತಾಳ ಹೇಗೆ ಅಂತ. ಆದ್ರೆ ಅವಳು ಕೋರ್ಸ್ ಜಾಯ್ನ್ ಆದ್ಲು, ಬಂದ್ಲು, ಕೋರ್ಸ್ ಅಲ್ಲಿ ದಿನ ಕಳಿತಾ ಅವಳಿಗೆ ಪ್ರೋಗ್ರಾಮ್ ಬರೆಯೋದು ಕಷ್ಟ ಆಗ್ತಾ ಇತ್ತು. ಒಂದು ಸೆಮಿಕೋಲನ್ ಮಿಸ್ ಆದ್ರೂ ಎರರ್ ಸಾಲ್ವ್ ಮಾಡೋದೇ ಎಷ್ಟು ಕಷ್ಟ, 2-3 hours ಟೈಮ್ ಹೋಗ್ತಾ ಇತ್ತು. ಅವಳು ಒಂದ್ ದಿವಸ ಫೋನ್ ಮಾಡಿಬಿಟ್ಟು ಅವ್ರ ತಂದೆಗೆ ಹೇಳ್ತಾಳೆ, ನನ್ಗೆ ಈ ಕೋರ್ಸ್ ಮಾಡಕ್ ಆಗಲ್ಲ, ನಾನು ಬಿಟ್ ಬಂದ್ಬಿಡ್ತೀನಿ. ಪೇರೆಂಟ್ಸ್ ಅವ್ರಿಗೆ ಧೈರ್ಯ ಕೊಟ್ಟು, ಇಲ್ಲ ನೀನು ನಿನ್ಗಾಗತ್ತೆ, ನಿನ್ ಕೈಯಲ್ಲಿ ಮಾಡಬಹುದು, ನೀನು ಇಷ್ಟವರೆಗೂ ಬಂದಿದ್ದೆ, ಇನ್ ಸ್ವಲ್ಪ ದಿನ ಮಾಡಿ ಯು ಕ್ಯಾನ್ ಕಮ್ ಔಟ್ ವಿತ್ ಫ್ರೂಟ್ಫುಲ್ ರಿಸಲ್ಟ್ ಅಂತ ಹೇಳ್ತಾರೆ. ಅದನ್ನ ಓವರ್ಕಮ್ ಮಾಡಿ ಶೀ ವಿಲ್ ಬಿಲ್ಡ್ ಕಾನ್ಫಿಡೆನ್ಸ್ ಅಂಡ್ ಶೀಲ್ ಫಿನಿಶ್ ದಟ್ ಎಕ್ಸಾಮ್ಸ್ ಅಂಡ್ ಶೀಲ್ ಗೆಟ್ ಪ್ಲೇಸ್ಡ್ ಇನ್ ಒನ್ ಆಫ್ ದ ನೋನ್ ಕಂಪನೀಸ್. ಅವಳು ಸೈಬರ್ ಸೆಕ್ಯೂರಿಟಿ ಆ ಟೆಕ್ನಾಲಜಿಯಲ್ಲಿ ವರ್ಕ್ ಮಾಡಿದ್ರೆ ಅವಳಿಗೆ ಪ್ಲೇಸ್ಮೆಂಟ್ ಆಗುತ್ತೆ ಅಂಡ್ ಶೀ ಗೆಟ್ಸ್ ಇನ್ ಟು ದ ಸೈಬರ್ ಸೆಕ್ಯೂರಿಟಿ ಟೆಕ್ನಾಲಜಿ ಅಂಡ್ ಸ್ಟಾರ್ಟ್ ವರ್ಕಿಂಗ್ ಇನ್ ದಟ್. ಪೇರೆಂಟ್ಸ್ಗೂ ಅಷ್ಟೇ ಹೆಮ್ಮೆ ಆಗುತ್ತೆ, ಮನೆಗೆ ಬಂದ ಸಂಬಂಧಿಕರಿಗೆ ಎಲ್ಲ ಅವ್ರ ತಮ್ಮ ಹೇಳ್ತಾನೆ, ನನ್ನ ಅಕ್ಕ ಸೈಬರ್ ಸೆಕ್ಯೂರಿಟಿ ಕಂಪನಿಗೆ ಸೇರಿದಳು.
1: ಶಿಲ್ಪಾ ಬೊಂಬ್ರಿ ಅವರೇ, ಇದುವರೆಗೂ ವಿದ್ಯಾರ್ಥಿಗಳಿಗೆ ಸಿಡ್ಯಾಕ್ ನಲ್ಲಿ ಯಾವ ರೀತಿಯ ಸೌಲಭ್ಯಗಳಿದೆ, ಕಾರ್ಯಕ್ರಮಗಳಿದೆ, ಅವ್ರು ಏನ್ ಕಲಿಬಹುದು ಅನ್ನೋದನ್ನ ಹೇಳಿದ್ರೆ, ಇನ್ನು ಈಗಾಗಲೇ ವೃತ್ತಿಯಲ್ಲಿ ಇರುವಂತಹ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತವ್ರಿಗೆ ಏನಾದ್ರೂ ಕೋರ್ಸ್ಗಳಿದೆ? ಯಾಕೆಂದ್ರೆ ಇತ್ತೀಚೆಗೆ ಟೆಕ್ನಾಲಜಿ ದಿನ ದಿನ ಚೇಂಜ್ ಆಗ್ತಾ ಇದೆ,
0: ಕರೆಕ್ಟ್?
1: ಸೊ ಅವರುಗಳಿಗೆ ಏನಾದ್ರೂ ಇಲ್ಲಿಂದ ಬೆನಿಫಿಟ್ ಆಗುವಂತದ್ದು ಇದೆಯಾ?
0: ಇಂಡಸ್ಟ್ರಿ ಮತ್ತು ಆರ್ಗನೈಸೇಷನ್ ಗಾಗಿ ಕಾರ್ಪೊರೇಟ್ ಟ್ರೈನಿಂಗ್ಸ್ ಮಾಡ್ತೇವೆ ನಾವು ವಿವಿಧ ಕ್ಷೇತ್ರದಲ್ಲಿ, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಚ್ ಇಸ್ ಬೂಮಿಂಗ್ ನೌ ಡೇಸ್, ಸೈಬರ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್, ಈಗ ಡ್ರೋನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಲೈಕ್ ಏರ್ ಫೋರ್ಸ್ ಅವ್ರು ಇರ್ಬೋದು, ಆರ್ಮ್ ಫೋರ್ಸ್ ಅವ್ರು ಇರ್ಬೋದು, ಮೆನಿ ಸೆಕ್ಟರ್ಸ್ ಆರ್ ದೇರ್, ಅವ್ರಿಗೆಲ್ಲ ನಾವು ಈ ತರ ಟೆಕ್ನಾಲಜಿ ಓರಿಯಂಟೆಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತೇವೆ. ಈವನ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಎಲ್ಲ ಅವರು ಸೂಪರ್ ಕಂಪ್ಯೂಟಿಂಗ್ ಫಾರ್ ಹೈ ಕಂಪ್ಯೂಟೇಷನ್ ರಿಕ್ವೈರ್ಡ್ ಇದೆ, ಸೊ ಆ ಟೆಕ್ನಾಲಜಿ ಬಳಸ್ಕೊಂಡು ಅವರು ಅವರಿರೋ ಜಾಬ್ ಅಲ್ಲಿ ದೇ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಲೆವೆಲ್. ಆ ತರ ಫೆಸಿಲಿಟೀಸ್ ನಾವು ಕೊಡ್ತಾ ಇದ್ದೀವಿ ಪ್ರೊಫೆಷನಲ್ಸ್ಗೆ ಹೂ ಆರ್ ಆಲ್ರೆಡಿ ಇನ್ ಜಾಬ್ಸ್ ಅಂಡ್ ದೇ ವಾಂಟ್ ಟು ಅಪ್ಸ್ಕಿಲ್ ದೆಮ್ ಅಂಡ್ ರೆಡಿ ವಿತ್ ದ ನ್ಯೂ ಟೆಕ್ನಾಲಜೀಸ್. ಆ ತರ
1: ವೃತ್ತಿಪರರಿಗೆ ಬಿಇ, ಎಂಎಸ್ಸಿ, ಎಂಸಿಎ ಮುಗಿಸಿದವರಿಗೆ ಏನೆಲ್ಲ ಸರ್ಟಿಫಿಕೇಟ್ ಪ್ರೋಗ್ರಾಮ್ಗಳು ಇದೆ ಸಿಡ್ಯಾಕ್ ನಲ್ಲಿ ಅಂತ ಇದುವರೆಗೂ ತಿಳ್ಕೊಂಡ್ವಿ. ಇನ್ನು ಗ್ರಾಜುಯೇಷನ್ ಮಾಡ್ತಿರೋರು, ಅಂಡರ್ ಗ್ರಾಜುಯೇಷನ್ ವಿದ್ಯಾರ್ಥಿಗಳಾಗಿರಬಹುದು, ಪೋಸ್ಟ್ ಗ್ರಾಜುಯೇಷನ್ ವಿದ್ಯಾರ್ಥಿಗಳು ಈಗಿನ್ನು ಓದ್ತಾ ಇದ್ದಾರೆ, ಮುಂದೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದ ಮೂಲಕ ಏನ್ ತಿಳಿಸಬಹುದು ನಾವು?
0: ಅಂಡರ್ ಗ್ರಾಜುಯೇಟ್ ಆದ್ರೆ ಗ್ರಾಜುಯೇಷನ್ ಮಾಡ್ತಾ ಇದ್ದಾರೆ, ಇನ್ನು ಕಂಪ್ಲೀಟ್ ಆಗಿಲ್ಲ ಅಂತವ್ರಿಗೂ ನಾವು ತುಂಬಾ ಪ್ರೋಗ್ರಾಮ್ಸ್ ನಡೆಸ್ತಾ ಇದ್ದೀವಿ, ಲೈಕ್ ವರ್ಕ್ ಬೇಸ್ಡ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಇದೆ, ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಇದೆ, ಇಂಡಸ್ಟ್ರಿಯಲ್ ವಿಸಿಟ್ ಮೂಲಕ ಸ್ಟೂಡೆಂಟ್ಸ್ ಬಂದವರೆಲ್ಲ ವಿಲ್ ಟೇಕ್ ದೆಮ್ ಟು ದ ಪರಂ ಸೂಪರ್ ಕಂಪ್ಯೂಟರ್ಸ್. ಅದಲ್ದೇನೆ ನಾವು ಇಂಟರ್ನ್ಶಿಪ್ ಕೊಡ್ತೀವಿ, 6 months ಬಂದು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ದೇ ಕ್ಯಾನ್ ವರ್ಕ್ ಆನ್ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಅಲ್ಲಿ ಕೆಲಸ ಮಾಡಿ ದೇಲ್ ಗೆಟ್ ಅ ಸರ್ಟಿಫಿಕೇಟ್ ಔಟ್ ಆಫ್ ದಟ್. ಸೊ ಅಂಡರ್ ಗ್ರಾಜುಯೇಟ್ಸ್ ಅವ್ರಿಗೂ ಅಪರ್ಚುನಿಟಿ ಇದೆ, ವಿಚ್ ಟೆಕ್ನಾಲಜಿ ಅವ್ರು ಪ್ರಿಫರ್ ಮಾಡ್ತಾರೆ, ಲೈಕ್ ನಂಗೆ AI ಅಲ್ಲೇ ಕೆಲಸ ಮಾಡಬೇಕು, ನಾನು ಮುಂದೆ ಹೋಗಿ ಸೈಬರ್ ಸೆಕ್ಯೂರಿಟಿ ಅಲ್ಲೇ ಕೆಲಸ ಮಾಡಬೇಕಂದ್ರೆ ದೇ ಕ್ಯಾನ್ ಗೋ ಅಂಡ್ ಕಮ್ ಫಾರ್ ದಟ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಆರ್ ಸಮ್ ಅದರ್ ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಪ್ರೋಗ್ರಾಮ್ಸ್, ಲೈಕ್ 3 months ಕೋರ್ಸಸ್ ಇದೆ ನಮ್ದು, 5 days ವರ್ಕ್ಶಾಪ್ಸ್, ಆ ತರ ಎಲ್ಲಾನು ಇದೆ ಸ್ಟೂಡೆಂಟ್ಸ್ಗೆ, ದೇ ಕ್ಯಾನ್ ಕಮ್ ಫಾರ್ ದಟ್.
1: ಓಕೆ, ಈಗ ಇಷ್ಟೆಲ್ಲ ಕೇಳ್ತಾ ಇದ್ರೆ ಅನ್ಸತ್ತೆ ಈ ಎಲ್ಲ ಕೋರ್ಸ್ಗಳಿಗೆ IQ ತುಂಬಾ ಚೆನ್ನಾಗಿರ್ಬೇಕು, ಸೈನ್ಸ್ ತುಂಬಾ ಚೆನ್ನಾಗಿ ಬೇಸ್ ಆಗಿರ್ಬೇಕು, ತುಂಬಾ ಕಾನ್ಫಿಡೆಂಟ್ ಆಗಿರ್ಬೇಕು ಸ್ಟೂಡೆಂಟ್ಸ್ಗಳು, ಆ ಥರದವರು ಮಾತ್ರ ಇಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಥವಾ ಕೋರ್ಸ್ನ ಕಂಪ್ಲೀಟ್ ಮಾಡಿ ಮುಂದಿನ ಅವರ ಕರಿಯರ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಈ ಚುರುಕುತನ ಅನ್ನೋದು ಕೆಲವರಲ್ಲಿ ಕಡಿಮೆ ಇರುತ್ತೆ, ಅಂದ್ರೆ ಅವರಿಗೆ ಬುದ್ಧಿವಂತಿಕೆ ಇರುತ್ತೆ ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ, ಎಲ್ಲೋ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಪ್ರಶ್ನೆನೂ ಕೇಳದೆ ಒಳಗಡೆನೆ ಇಟ್ಕೊಳ್ಳೋ ಅಂತ ವಿದ್ಯಾರ್ಥಿಗಳನ್ನು ನಾವು ನೋಡ್ತಾ ಇರ್ತೀವಿ. ಏನೋ ಹಿಂಜರಿಕೆ ತನ ಇರುತ್ತೆ. ಸೊ ಅಂತ ಮಕ್ಕಳು ಕೂಡ ಇಲ್ಲಿ ಬಂದು ಸರ್ವೈವ್ ಆಗಬಹುದು.
0: ಖಂಡಿತ ಸರ್ವೈವ್ ಆಗಬಹುದು. ನಾವು ಅವರಿಗೆ ಬರೀ ಟೆಕ್ನಾಲಜಿ ಅಷ್ಟೇ ಕಲಿಸ್ತಾ ಇಲ್ಲ, ನಾವು ಅವ್ರನ್ನೆಲ್ಲ ಓವರ್ವ್ಯೂ ಆಗಿ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಪ್ರಾಜೆಕ್ಟ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದಾರೆ, ಏನೇನ್ ಟೆಕ್ನಾಲಜಿ ಕಲ್ತಿರ್ತಾರೆ, ಅದರಲ್ಲಿ ಅವ್ರು ಹೇಗೆಲ್ಲ ಪರ್ಫಾರ್ಮ್ ಮಾಡ್ತಾರೆ ಅದು ಕೂಡ ನಾವು ಗಮನಿಸ್ತೀವಿ. ಪರ್ಫೆಕ್ಟ್ ಇದಾರೆ ಅಂದ್ರೆ ಅವರಿಗೆ ನಾವು ಟೆಕ್ನಾಲಜಿ ಜೊತೆ ಎಫೆಕ್ಟಿವ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಡೆವಲಪ್

0: ಮಾಡಕ್ಕೆ. ಪ್ಲಸ್ ಆಪ್ಟಿಟ್ಯೂಡ್ ಕೂಡ ಅವ್ರಿಗೆ ಹೇಳ್ಕೊಡ್ತೀವಿ, ಹೌ ದೇ ಹ್ಯಾವ್ ಟು ಸ್ಪೀಕ್ ಇನ್ ದ ಪಬ್ಲಿಕ್, ಹೌ ದೇ ಹ್ಯಾವ್ ಟು ರೀಸನ್, ಆಪ್ಟಿಟ್ಯೂಡ್ ಹೆಂಗ್ ಬೆಳಿಬೇಕು, ಇಂಗ್ಲಿಷ್ ಹೆಂಗ್ ಮಾತಾಡಬೇಕು SC/ST ಕ್ಯಾಂಡಿಡೇಟ್ಸ್, ವುಮನ್ ಕ್ಯಾಂಡಿಡೇಟ್ಸ್ಗೆ, ಮತ್ತೆ ಮೈನಾರಿಟಿ ಕಮ್ಯುನಿಟೀಸ್ಗೆ, ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಕೆಲವು ಇನಿಷಿಯೇಟಿವ್ಸ್ ತಗೊಂಡಿದ್ದೀವಿ. ವರ್ಕ್ ಬೇಸ್ಡ್ ಲರ್ನಿಂಗ್ ಅಂತ ಈ ಪ್ರೋಗ್ರಾಮ್ ಅಲ್ಲಿ ಸ್ಟೂಡೆಂಟ್ಸ್ ಅವ್ರಿಗೆ ಬೇಕಾಗಿರೋ ಟೆಕ್ನಾಲಜೀಸ್ ಅಲ್ಲಿ ಅಪ್ಲೈ ಮಾಡಿಬಿಟ್ಟು ಅವರು ಈ ಪ್ರೋಗ್ರಾಮಿಗೆ ಎನ್ರೋಲ್ ಮಾಡಿ 6 months ಇಂಟರ್ನ್ಶಿಪ್ ಮಾಡ್ತಾರೆ, ವೇರ್ ದೇ ವಿಲ್ ಬಿ ಪೇಡ್ ಫಾರ್ ದಿಸ್, ಸ್ಟೈಫಂಡ್ ಸಿಗುತ್ತೆ. ಅಂಡ್ ನಿಮ್ಗೆ ಅವ್ರಿಗೆ ಯಾವ ಟೆಕ್ನಾಲಜಿ ಕಲಿಬೇಕಂತ ಆಸಕ್ತಿ ಇರುತ್ತೆ ಆ ಟೆಕ್ನಾಲಜಿಯಲ್ಲಿ ಅವರು ಕಲಿಬಹುದು. ಅವ್ರಿಗೆ ನಾವು ಏನ್ ಪ್ರಾಜೆಕ್ಟ್ಸ್ ಮಾಡ್ತಾ ಇರ್ತೇವೆ ಅದೇ ಪ್ರಾಜೆಕ್ಟ್ಸ್ ಅಲ್ಲಿ ಅವ್ರಿಗೆ ಆಸ್ಕ್ ದೆಮ್ ಟು ವರ್ಕ್ ಆನ್ ದೋಸ್ ಪ್ರಾಜೆಕ್ಟ್ಸ್, ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಅಲ್ಲೂ ಕೆಲಸ ಮಾಡೋ ಎಕ್ಸ್ಪೋಜರ್ ಸಿಗುತ್ತೆ. ಅದಲ್ದೇನೆ ಮತ್ತೆ SC/ST IoT ಅಪ್ಸ್ಕಿಲಿಂಗ್ ಪ್ರೋಗ್ರಾಮ್ಸ್ ನಡೆಸ್ತೀವಿ, ಆಮೇಲೆ HPC ಟ್ರೈನಿಂಗ್ ಪ್ರೋಗ್ರಾಮ್ ಇನಿಷಿಯೇಟಿವ್ ನಡೆಸ್ತೀವಿ.
1: ಕಾರ್ಯಕ್ರಮದ ಕೊನೆಯಲ್ಲಿ ಯಾವ ಸಂದೇಶವನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ?
0: ಲರ್ನಿಂಗ್ ಯಾವತ್ತು ನಿಲ್ಬಾರ್ದು. ನನ್ನ ಇಂಗ್ಲಿಷ್ ವೀಕ್, ನಾನ್ ವೀಕ್ ಇದ್ದೇನೆ, ನನಗೆ ಕಾನ್ಫಿಡೆನ್ಸ್ ಇಲ್ಲ, ಈ ತರ ಎಲ್ಲ ಮಾತುಗಳು ಬರಬಾರ್ದು. ಟೆಕ್ನಾಲಜಿ ಯಾವುದು ಇದನ್ನ ನೋಡಲ್ಲ, ನೀನ್ ಏನ್ ಕಲಿತೀಯ ಅನ್ನೋದು ಮುಖ್ಯ, ನೀನ್ ಅದನ್ನ ಕಲ್ತು ಬಿಟ್ಟು ಮುಂದೆ ಹೇಗೆ ಅದರಲ್ಲೇ ನೀನು ಮುಂದುವರಿತಿ ಅನ್ನೋದು ಮುಖ್ಯ. ಇಂದಿನ ಲರ್ನರ್ಸ್ ನಾಳಿನ ಇನೋವೇಟರ್ಸ್, ಆತ್ಮನಿರ್ಭರ್ ಇಂಡಿಯಾ ಅಂತ ಹೇಳ್ತಾ ಇದ್ದೀವಿ. ಸೊ ನಾವು ನಮ್ಮನ್ನ ಆ ಮಟ್ಟಕ್ಕೆ ಬೆಳೆಸ್ಕೋಬೇಕು, ಬೆಳಿಬೇಕು. ಈ ಕ್ಷೇತ್ರದಲ್ಲಿ ತನ್ನ ಅನುಭವ ಮತ್ತು ಪರಿಣಿತಿಯ ಮೂಲಕ ಸಿಡ್ಯಾಕ್ ನಿಮ್ಮೊಂದಿಗೆ ಸದಾ ನಿಂತಿದೆ.
1: ಕಲಿಕೆ ನಿರಂತರ, ಯಾವುದೇ ಕಾರಣಕ್ಕೂ ಅದು ನಿಲ್ಲೋದಿಲ್ಲ. ಪ್ರತಿ ದಿನ ಕಲಿತಾ ಇರೋಣ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಕೌಶಲ್ಯಾಭಿವೃದ್ಧಿಯ ಮಹತ್ವ ಭಾಗವಹಿಸಿದ್ದವರು ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು, ಸಂದರ್ಶಕರು ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಸ್ನೇಹಿತರೆ, ನೀವು ಚೂನ್ ಮಾಡಿ ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 8:47:03. ಸ್ನೇಹಿತರೆ, ನಾವಿದ್ದೀವಿ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮ ಜೊತೆ ಆಗ್ತಾ ಇದ್ದೀನಿ ನಾನು ಆರ್ಜೆ ಪ್ರಿಯಾಂಕಾ ಸೋನಲ್. ಸ್ನೇಹಿತರ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮಗಾಗಿ ಮಸ್ತ್ ಸೂಪರ್ ಡೂಪರ್ ಹಾಡುಗಳು ಪ್ರಸಾರವಾಗಲಿದೆ. ಅದರ ಜೊತೆಗೆ ನಮ್ಮ ಲೆಜೆಂಡರಿ ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ನಟಿ ಪ್ರಿಯಾಮಣಿಯವರು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದೀಗ ನಟಿ ಪ್ರಿಯಾಮಣಿ ಹಾಗೂ ನಟ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವಂತಹ ರಾಮ್ ಚಿತ್ರದ ಈ ಬ್ಯೂಟಿಫುಲ್ ಹಾಡು ನಿಮಗಾಗಿ. ಈ ಹಾಡಿಗೆ ಯೋಗರಾಜ್ ಭಟ್ ಅವರ ಸಾಹಿತ್ಯವಿದೆ, ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ, ಸೂರಿ ಸುರೇಶ್ ಅವರು ಹಾಗೂ ಪುನೀತ್ ರಾಜ್ಕುಮಾರ್ ಅವರು ಧ್ವನಿಯಾಗಿರುವಂತಹ ಈ ಹಾಡು ನಿಮಗಾಗಿ.

ಸ್ನೇಹಿತರೆ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಹಾಡುಗಳನ್ನ ಕೇಳ್ತಾ ಸಾಗ್ತಾ ಇದ್ದೀವಿ. ಇದೀಗ ಮತ್ತೊಂದು ಸುಮಧುರವಾದಂತಹ ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗೋಗಿ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ಈಗಾಗಲೇ ರೆಡಿ ಆಗಿದೆ. ಶುಭಂ ಚಿತ್ರದ ಈ ಹಾಡಿಗೆ ಚಿತ್ರ ಅವರು ಧ್ವನಿ ನೀಡಿದ್ದಾರೆ. ಕವಿರಾಜ್ ಅವರ ಸಾಹಿತ್ಯವಿದೆ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣ.
2: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 9:33. ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ರಾ ನಿಮ್ಮ ನೆಚ್ಚಿನ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3. ಶುಭೋದಯ, ಶುಭ ಮುಂಜಾನೆ ತಿಳಿಸ್ತಾ ಈ ಗುಡ್ ಟೈಮಲ್ಲಿ ಸಕಸ್ ಸಾಂಗು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳುವಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸಕಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆಜೆ ಪ್ರಿಯಾಂಕಾ ಸೋನಲ್.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡು ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.
0: ಸ್ನೇಹಿತರೆ, ಸಕಸ್ ಸಾಂಗು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಳ್ತಾ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದು ಗೊತ್ತೇ ಇದೆ ಅಲ್ವಾ? ನಮ್ಮ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ, 9480901013. 9480901013 ಕ್ಕೆ ನಿಮ್ಮ ಸಂದೇಶಗಳು ಬರಲಿ. ಹಾಗೆ ನಿಮ್ಮ ನೆಚ್ಚಿನ ಚಿತ್ರ, ಹಾಗೆ ಚಿತ್ರದ ಸಾಲು, ಚಿತ್ರದ ಹಾಡಿನ ಸಾಲು, ಹಾಗೂ ನಿಮ್ಮ ಹೆಸರನ್ನ ತಪ್ಪದೆ ಟೈಪ್ ಮಾಡಿ ನಮಗೆ ಸಂದೇಶವನ್ನ ಕಳಿಸಿ. ನಿಮ್ಮ ಸಂದೇಶಗಳು ನಮ್ಮ ಇನ್ಬಾಕ್ಸ್ ತಲುಪಲಿ ಅಂತ ಹೇಳ್ತಾ ಇದೀಗ ಸಕಸಾಂಗು ಕಾರ್ಯಕ್ರಮದಲ್ಲಿ ನಿಮಗಾಗಿ ಸೂಪರ್ ಡೂಪರ್ ಹಾಡು ಮೂಡಿ ಬರ್ತಾ ಇದೆ. ಕೇಳಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ನೀವು ಚುನ್ ಮಾಡಿ ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ನಾವಿದ್ದೀವಿ ಸಕಸಾಂಗು ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಹಾಡುಗಳನ್ನ ಕೇಳ್ತಾ ಸಾಗ್ತಾ ಇದ್ದೀವಿ. ಹಾಗೆ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳಬೇಕು ಅಂತ ಅಂದ್ರೆ ಏನ್ ಮಾಡಬೇಕು? ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಬೇಕು. 9480901013 9480101013 ನಿಮ್ಮ ಸಂದೇಶಗಳು ಬಂದು ತಲುಪಲಿ. ನಿಮ್ಮ ನೆಚ್ಚಿನ ಹಾಡು, ನೆಚ್ಚಿನ ಚಿತ್ರ, ಹಾಗೆ ನಿಮ್ಮ ಹೆಸರನ್ನ ಟೈಪ್ ಮಾಡದೆ, ಮಿಸ್ ಮಾಡದೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ, ಹಾಗೆ ನಿಮಗೋಸ್ಕರ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಮತ್ತೊಂದು ಬ್ಯೂಟಿಫುಲ್ ಹಾಡು ಈಗಾಗಲೇ ಪ್ಲೇಲಿಸ್ಟ್ ಅಲ್ಲಿ ರೆಡಿಯಾಗಿದೆ. ಯಾವ ಹಾಡಿಗಾಗಿ ನಮ್ಮ ಕೇಳುಗರು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಅಂತ ನೋಡೋದಾದ್ರೆ, ದೇವರಗುಡಿ ಚಿತ್ರದ ಹಾಡನ್ನ ರಿಕ್ವೆಸ್ಟ್ ಮಾಡಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಈ ಹಾಡಿಗೆ ಚಿ ಉದಯಶಂಕರ್ ಹಾಗೂ ರಾಜನ್ ನಾಗೇಂದ್ರ ಅವರು, ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದೆ.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 9:17:30. ನಾವಿದ್ದೀವಿ ಸಖತ್ ಸಾಂಗು, ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳುವಂತಹ ಕಾರ್ಯಕ್ರಮದಲ್ಲಿ. ಹಾಗೆ ನಮ್ಮ ಸ್ನೇಹಿತರು ಸಂದೇಶವನ್ನ ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ನೋಡ್ತಾ ಹೋಗೋಣ. ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಪನ್ನಗ ಶ್ರೀಧರ್ ಟಿ ಅನಂತಕುಮಾರ್, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮಗೂ ಕೂಡ. ಹಾಗೆ ಚಂದ್ರಶೇಖರ್, ರಿಷಭ್ ದೇವರಾಯ್, ಜಯಲಕ್ಷ್ಮಿ, ಅಂಜನ್ ಕುಮಾರ್, ಲಲಿತ್ ಕುಮಾರ್ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ ವಿದ್ಯಾರಣ್ಯಪುರಂನಿಂದ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಯಾರಿದು, ಅನಂತ್ ಕುಮಾರ್ ಅರಸು, ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಶಾಂತಾಚಾರ್ ಬಡಗೇರ್, ಕೊಕ್ಕನೂರು ಹರಿಹರ ತಾಲೂಕಿನಿಂದ, ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ನಮಸ್ತೆ ಅಂತ ಹೇಳ್ತಾ ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರೆ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಮಧುಮತಿ ಕರ್ಮಡಿ. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರವಿ ಬ್ಯಾಟ್ಲೇರಿ, ಸಿ ಎನ್ ಹಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಮಗೂ ಒಂದು ಸಾಂಗ್ ಹಾಗ್ರಿ ಅಂತ ಹೇಳ್ತಾ ಇದ್ದಾರೆ ಅಶ್ವಿನಿ, ವಾಣಿಶ್ರೀ, ವೇದಾಂತ್ ಕಾಮತೆ ಅವರು. ಖಂಡಿತವಾಗಿಯೂ ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮವಾಗಿರೋದ್ರಿಂದ ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳುವಂತಹ ಅವಕಾಶ ನಿಮಗಿದೆ. ಹಾಗಿದ್ರೆ ಏನ್ ಮಾಡಬೇಕು, 9480901013948010013 ನಿಮ್ಮ ಸಂದೇಶಗಳು ಬಂದು ತಲುಪಲಿ ಅಂತ ಹೇಳ್ತಾ ಹಾಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸುಚಿತ್ರ ಚಿಕ್ಕಮಗಳೂರಿನಿಂದ. ಕಥಾನಾಯಕ ಚಿತ್ರದಿಂದ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಖಂಡಿತವಾಗಿಯೂ ಪ್ಲೇ ಮಾಡೋಣ. ಹಾಗೆ ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ ಪ್ರೊಫೆಸರ್ ರಮೇಶ್, ಪ್ರೊಫೆಸರ್ ಷಣ್ಮುಖ ಬಾದಾಮಿಯವರು ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ ಯಾರಿದು, ವಿನೂತನ ಅವರು ಸಂದೇಶವನ್ನ ಕಳಿಸಿ. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ಅವರು ಕೂಡ ಸಂದೇಶವನ್ನ ಕಳಿಸಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಶುಭೋದಯ ಅಂತ ಹೇಳ್ತಾ ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ ಮೈತ್ರಿ ಜೆಸಿ ನಗರ್ ಪೋಸ್ಟ್ ಆಫೀಸ್ನಿಂದ ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಸಂದೇಶ ಬಂದು ನಮ್ಮನ್ನ ತಲುಪಿದೆ. ಹಾಗೆ ಅರ್ಪಿತಾ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಯಶವಂತ್, ತೇಜಸ್ವಿನಿ, ಲಕ್ಷ್ಮೀಕಾಂತ್, ಚನನಕುಂಟ, ಶಿರಾದಿಂದ ಮೆಸೇಜ್ ಅನ್ನ ಕಳಿಸಿ. ಹಾಗೆ ನಮಸ್ತೆ, ನಮಗಾಗಿ ಒಂದು ಚಿತ್ರದ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ರೂಪಾ ಪಾಂಡುರಂಗ ರಾವ್, ಶ್ರವಂತ್ ಚಿತ್ರದುರ್ಗದಿಂದ. ಹಾಗೆ ಗೀತಾ ನಾಗಪ್ಪ ಶಿವಮೊಗ್ಗ ಗೋಪಾಲ್ಗೌಡ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ. ಖಂಡಿತವಾಗಿ ಇದು ನಿಮ್ಮದೇ ನೆಚ್ಚಿನ ಕಾರ್ಯಕ್ರಮವಾಗಿರೋದ್ರಿಂದ ನಿಮ್ಮ ಇಷ್ಟದ ಹಾಡುಗಳೇ ಪ್ಲೇ ಆಗ್ತಾ ಇರೋದು. ಇದೀಗ ನಮ್ಮ ಕೇಳುಗರ ಕೋರಿಕೆಯ ಮೇರೆಗೆ ಮತ್ತೊಂದು ಬ್ಯೂಟಿಫುಲ್ ಹಾಡು ಈಗಾಗಲೇ ಪ್ಲೇಲಿಸ್ಟ್ ಸೇರ್ಪಡೆಯಾಗಿದೆ. ಯಾವ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ರಕ್ತ ಕಣ್ಣೀರು ಚಿತ್ರದ ಈ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ರಾಜೇಶ್ ಕೃಷ್ಣನ್ ಅವರು ಈ ಹಾಡಿಗೆ ಧ್ವನಿ ನೀಡಿದ್ದಾರೆ. ಉಪೇಂದ್ರ ಅವರ ಸಾಹಿತ್ಯವಿದೆ, ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಇದೆ. ಹಾಡನ್ನ ಕೇಳಿ ಆನಂದಿಸಿ, ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಈಗಷ್ಟೇ ಅವಳ ಹೆಜ್ಜೆ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಧ್ವನಿಯಾಗಿದ್ರು. ಚಿ ಉದಯ್ ಶಂಕರ್ ಅವರ ಸಾಹಿತ್ಯವಿತ್ತು ಈ ಹಾಡಿಗೆ. ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇತ್ತು. ಸ್ನೇಹಿತರೆ, ನೀವು ಕೂಡ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳಬೇಕು ಅಂದ್ರೆ ಏನ್ ಮಾಡಬೇಕು? ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013, 9480101013 ನಿಮ್ಮ ಸಂದೇಶಗಳನ್ನು ಕಳಿಸಿ. ನಿಮ್ಮ ನೆಚ್ಚಿನ ಚಿತ್ರ, ನಿಮ್ಮ ನೆಚ್ಚಿನ ಚಿತ್ರದ ಸಾಲು, ಹಾಗೆ ನಿಮ್ಮ ಹೆಸರನ್ನ ಟೈಪ್ ಮಾಡಿ ಕಳಿಸಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಒಮ್ಮೆ ಕಣ್ಣಾಯಿಸೋಣ. ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿ, ಎಲ್ಲಾ ಹಾಡುಗಳು ಸೂಪರ್ ಮೇಡಮ್, ನಮಸ್ಕಾರ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಖಂಡಿತ ನೀವೇ ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳ್ತಾ ಇರೋದ್ರಿಂದ ಹಾಡುಗಳೆಲ್ಲವೂ ಕೂಡ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾ, ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಕಳಿಸಿದ್ದಾರೆ. ರೇಖಾ ರವಿಕುಮಾರ್, ಗಂಗಾನಗರ ಬೆಂಗಳೂರಿನಿಂದ ಸಂದೇಶ ಬಂದಿದೆ. ಧನ್ಯವಾದಗಳು. ಹಾಗೆ ನಮಸ್ಕಾರ ಮೇಡಮ್, ಮುಂಜಾನೆಯ ಶುಭೋದಯ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಪದ್ಮಾವತಿ ಹುಬ್ಬಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ಹಾಗೆ ಜಿಎಸ್ ಬೋಸರಾಜ್, ಸುಧಾ ಸೋಮಶೆಟ್ಟಿಹಳ್ಳಿ ಚನ್ನಗಿರಿ ತಾಲೂಕಿನಿಂದ ನಮಗೋಸ್ಕರ ಕೂಡ ಒಂದು ಹಾಡು ಹಾಕಿ ಮೇಡಮ್ ಅಂತ ಹೇಳ್ತಿದ್ದಾರೆ. ಖಂಡಿತವಾಗಿಯೂ ಇದು ನಿಮ್ಮದೇ ನೆಚ್ಚಿನ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ಹಾಡುಗಳನ್ನೇ ನೀವು ಕೇಳ್ತಾ ಸಾಕ್ತಾ ಇದ್ದೀರಾ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಚಂದ್ರಶೇಖರ್ ನಾಯಕ್ ಅವರು ದಾವಣಗೆರೆಯಿಂದ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಸಂದೇಶವನ್ನ ಕಳಿಸಿದ್ದಾರೆ ಸಿಟಿ ಚಂದ್ರಶೇಖರ್ ಅವರು, ವಸಂತ ಕುಮಾರಿ, ಹತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರದ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ ಹಲೋ ಹಾಯ್ ಅಂತ ಹೇಳ್ತಾ ಇದ್ದಾರೆ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಯಾರಿದು ಹೆಸರು?

ಹಾಕಿಲ್ಲ. ನಂಬರ್ ಎಂಡಿಂಗ್ ವಿತ್ 1077. ಹಾಗೆ ಮಾಗಡಿ ರೋಡ್ ಮೂಕಾಂಬಿಕಾ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಂಚು ವಜ್ರ ಬೆಂಗಳೂರಿನಿಂದ, ತಮಗೂ ಕೂಡ ಧನ್ಯವಾದಗಳು. ಹಾಗೆ ಗುಡ್ ಮಾರ್ನಿಂಗ್, ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಪಲ್ಲವಿಗೌಡ ಸಂದೇಶವನ್ನು ಕಳಿಸಿ ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ಖಂಡಿತವಾಗಿಯೂ ಪ್ರಸಾರ ಮಾಡೋಣ. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಅನು ಅವರು. ನಿಮ್ಮ ಸಂದೇಶ ಕೂಡ ಒಂದು ತಲುಪಿದೆ. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಯಶಸ್ವಿನಿ, ಗಿರಿಜಮ್ಮ, ಅನ್ನಪೂರ್ಣ, NES ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶುಭೋದಯ ಕಾಮನಬಿಲ್ಲು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸಕಸಾಂಗ್ ಕಾರ್ಯಕ್ರಮದ ಎಲ್ಲ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ರಾಜೇಶ್ ಅವರು ಕೂಡ ಸಂದೇಶವನ್ನು ಕಳಿಸಿ ನಿಮ್ಮ ಸಂದೇಶ ನಮ್ಮನ್ನು ಬಂದು ತಲುಪಿದೆ. ಹಾಗೆ ಗುಡ್ ಮಾರ್ನಿಂಗ್ ಮ್ಯಾಮ್, ಈ ಕಾಮನಬಿಲ್ಲು FM ಪ್ರಸಾರವಾಗುವಂಥ ಒಂದೊಂದು ಪ್ರೋಗ್ರಾಮ್ಸ್ ಕೂಡ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ತುಂಬ ಸಂತೋಷ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಸಾಯಿ ಪ್ರಿಯಾ, ಸುನೀತಾ, ಚಿನ್ನು ಮತ್ತು ವಿನ್ನು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರಿ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳಬೇಕು ಅಂದರೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ ಅಂತ ಹೇಳ್ತಾ ಇದೀಗ ಮತ್ತೊಂದು ಬ್ಯೂಟಿಫುಲ್ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಜೀವನ ಚಕ್ರ ಚಿತ್ರದ ಈ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ, SJಾನಕಿ ಅವರ ಧ್ವನಿಯಲ್ಲಿ ಮೂಡಿಬಂದಿರುವಂತಹ ಈ ಹಾಡಿಗೆ ಚಿ ಉದಯಶಂಕರ್ ಹಾಗೂ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದೆ.

ಸ್ನೇಹಿತರೆ, ಈಗಷ್ಟೇ ಆಶಾ ಚಿತ್ರದ ಹಾಡನ್ನ ಕೇಳಿದ್ರಿ. ಈ ಹಾಡಿಗೆ ರಾಜ್ಕುಮಾರ್ ಭಾರತಿ, ವಾಣಿ ಜಯರಾಮ್ ಅವರು ಧ್ವನಿಯಾಗಿದ್ರು. ಆರ್ ಎನ್ ಜಯಗೋಪಾಲ್ ಹಾಗೂ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿದೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿತ್ತು. ಸ್ನೇಹಿತರೆ, ಸಮಯ ಸರಿಯಾಗಿ 9:43:07 ನಾವಿದ್ದೀವಿ ಸಕಸಾಂಗು ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ. ಸ್ನೇಹಿತರೆ, ಮತ್ತೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ನೋಡ್ತಾ ಹೋಗೋಣ. ಕಾಮನಬಿಲ್ಲಿಗೆ ಮುಂಜಾನೆಯ ಶುಭೋದಯ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಯಾರಿದು ಸಂದೇಶವನ್ನ ಕಳಿಸಿದ್ದಾರೆ? ನಂಬರ್ ಎಂಡಿಂಗ್ ವಿತ್ 1828. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಹರೀಶ್ ಮಲ್ಲೇಶ್ವರ್, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೂ ಸಂದೇಶವನ್ನ ಕಳಿಸಿದ್ದಾರೆ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಯಾರಿದು? ನಾಗೇಂದ್ರ ತಾವರಕೆರೆ, ಕುಣಿಗಲ್ ತಾಲೂಕಿನಿಂದ. ಹಾಗೆ ಹಾಯ್ ಮೇಡಮ್ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ ಆಶಾ ಕುಮಾರ್ ಅವರು. ನಿಮ್ಮ ಸಂದೇಶ ಬಂದು ನಮ್ಮನ್ನ ತಲುಪಿದೆ. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಕೆ ನಾಗರಾಜ್ ನಂಗಲಿ ಅವರು ಸಂದೇಶವನ್ನ ಕಳಿಸಿ. ಹಾಗೆ ಕಾಂತಿ ಭಾರತಿ ನಗರ್ ಬೆಂಗಳೂರಿನಿಂದ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ಖಂಡಿತವಾಗಿ ಪ್ಲೇ ಮಾಡೋಣ. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಕಂಪ್ಲಿ ಜಿಲ್ಲೆಯಿಂದ ರಾಮ್ ಸಾಗರದಿಂದ ಬಿಎಂ ವಿಶ್ವನಾಥ್ ಸರಸ್ವತಿ, ಭೂಮಿಕಾ ಕೃತಿಕಾ ಅವರು ಸಂದೇಶವನ್ನ ಕಳಿಸಿ. ಹಾಗೆ ಅನಿಲ್ ಬಿಷ್ಟನ್ನವರ್ ಶಮಯನವಾಡಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಬಿಂದು ರೋಹಿತ್ ಕೋಕನೂರಿನಿಂದ ಸಂದೇಶವನ್ನ ಕಳಿಸಿ. ನಿಮ್ಮ ಸಂದೇಶ ಕೂಡ ನಮ್ಮನ್ನ ಬಂದು ತಲುಪಿದೆ. ಹಾಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಆಶಾ ಮಾನೆ, ಸಂದೇಶವನ್ನ ಕಳಿಸಿದ್ದಾರೆ ಬನಹಟ್ಟಿಯಿಂದ. ನಿಮ್ಮ ಸಂದೇಶ ಕೂಡ ನಮ್ಮನ್ನ ಬಂದು ತಲುಪಿದೆ, ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ. ಹಾಗೆ ನಿಮ್ಮ ಇಷ್ಟದ ಹಾಡುಗಳು ಈಗಾಗಲೇ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿ ಆಗಿದೆ. ಹಾಗಿದ್ರೆ ಮತ್ತ್ಯಾಕೆ ತಡ, ಯಾವ ಹಾಡಿಗಾಗಿ ನಮ್ಮ ಕೇಳುಗರು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ನೋಡೋಣ. ಮುದ್ದಿನ ಮಾವ ಚಿತ್ರದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಧ್ವನಿಯಾಗಿರುವಂತಹ ಹಾಡು, ರಾಜ್ಕುಮಾರ್ ಅವರು ಕೂಡ ಧ್ವನಿಯಾಗಿರುವಂತಹ ಹಾಡು, ಹಂಸಲೇಖ ಅವರ ಸಾಹಿತ್ಯವಿದೆ. ಹಾಗೆ ಹಂಸಲೇಖ ಅವರ ಸಂಗೀತ ಸಂಯೋಜನೆ ಇರುವಂತಹ ಈ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಸಕಸಂಗು ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ, ಅದರಲ್ಲೂ ಕೂಡ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ, ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಕೂಡ ಆಗಿದೆ. ಹಾಗಾಗಿ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ರ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಯಾರ ಸಂದೇಶಗಳಿಗೆ ಉತ್ತರವನ್ನ ಕೊಡೋದಕ್ಕಾಗಿಲ್ಲ, ನಾಳೆ ಮತ್ತೆ ನೀವು ಇದೇ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳುವಂತಹ ಅವಕಾಶ ಇರುತ್ತೆ. ಅಲ್ಲೂ ಕೂಡ ನೀವು ಸಂದೇಶವನ್ನ ಕಳಿಸಿ ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳಬಹುದು. ಹಾಗೆ ಯಾರೆಲ್ಲ ಸಂದೇಶಗಳನ್ನ ಓದೋದಕ್ಕೆ ಸಾಧ್ಯವಾಗಿಲ್ಲ, ದಯವಿಟ್ಟು ಕ್ಷಮಿಸಿ, ಮತ್ತೆ ನಾಳೆ ನೀವು ಕೂಡ ಸಂದೇಶವನ್ನ ಕಳಿಸಬಹುದು ಅಂತ ಹೇಳ್ತಾ ಇದೀಗ ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳ ಜೊತೆಗೆ ಸಕಸಾಂಗು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಸಕಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ಪ್ರಿಯಾಂಕಾ ಸೋನಲ್. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
3: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆಯಲ್ಲಿ
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.

0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ.
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ನಮಸ್ತೆ ಸ್ನೇಹಿತರೆ, ನೀವು ಚುನ್ ಮಾಡಿ ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 10:04:45. ನಾವಿದ್ದೀವಿ ಸಿನಿ ಚಿಟ್ಟೆ ಕಾರ್ಯಕ್ರಮದ ಈ ಗುಡ್ ಟೈಮ್ ಅಲ್ಲಿ. ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆಜೆ ಪ್ರಿಯಾಂಕಾ ಸೋನಲ್. ಶುಭೋದಯ ಸ್ನೇಹಿತರೆ. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಏನಿವತ್ತು ವಿಶೇಷತೆ ಅಂತೀರಾ? ಹಾಗಿದ್ರೆ ವಿಶೇಷತೆ ಇದೆ ಇವತ್ತು ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ, ಅದರ ಬಗ್ಗೆ ಹೇಳ್ತೀನಿ. ಇವರೊಬ್ಬರು ಮಹಾನ್ ಗಾಯಕ, 3 ತಲೆಮಾರುಗಳ ಹೀರೋಗಳಿಗೆ ಧ್ವನಿ ನೀಡಿದಂತಹ ಮಾಂತ್ರಿಕ, ಒಬ್ಬ ಕಲಾವಿದ, ಹಾಗೆ ಸಾವಿರಾರು ಕನ್ನಡ ಹಾಡುಗಳಿಂದ ಕನ್ನಡಿಗರ ಮನೆ ಮಾತಾದಂತಹ ವ್ಯಕ್ತಿತ್ವ, ಗಾನ ಗಂಧರ್ವ. ನಾನು ಕರ್ನಾಟಕದಲ್ಲೇ ಮರುಜನ್ಮ ಪಡಿಬೇಕು ಅಂತ ಬಯಸ್ತೀನಿ ಅಂತ ಹೇಳಿದಂಥ ಈ ಮಹಾನ್ ಗಾಯಕನ ಬಗ್ಗೆ ಇವತ್ತಿನ ಸಿನಿ ಚಿಟ್ಟೆಯಲ್ಲಿ ಮಾತು ಮಾಹಿತಿ, ಹಾಗೆ ಹಾಡಿನ ಪಯಣ ಸಾಗಲಿದೆ. ಅವರ ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ಯಾರು ಹಾಕಿದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ನಿಮ್ಮ ಸಂದೇಶಗಳು ಬಂದು ತಲುಪಲಿ ಅಂತ ಹೇಳ್ತಾ ಇದೀಗ ಅವರು ಹಾಡಿರುವಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಗೆಸ್ ಮಾಡಿ ಬೇಗ ಸಂದೇಶವನ್ನ ಕಳಿಸಿ 9408090013 9408090103 ನಿಮ್ಮ ಸಂದೇಶಗಳು ಬೇಗ ಬೇಗ ಬಂದು ತಲುಪಲಿ ಅಂತ ಹೇಳ್ತಾ ಇದೀಗ ನಿಮಗಾಗಿ ಬ್ಯೂಟಿಫುಲ್ ಹಾಡು ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಾನು ನಿಮ್ಮ ಆರ್ಜೆ ಪ್ರಿಯಾಂಕಾ ಸೋನಲ್.

ಸ್ನೇಹಿತರೆ, ಈಗಷ್ಟೇ ಪಾವನಗಂಗಾ ಚಿತ್ರದ ಹಾಡನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಈ ಹಾಡಿಗೆ ಧ್ವನಿಯಾಗಿದ್ರು. ಚಿ ಉದಯಶಂಕರ್ ಅವರ ಸಾಹಿತ್ಯವಿತ್ತು. ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿತ್ತು. ಎಸ್ ಸ್ನೇಹಿತರೆ, ಕಾರ್ಯಕ್ರಮದ ಮೊದಲೇ ಕೇಳಿದ್ದೆ ಯಾರ ಬಗ್ಗೆ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರೋದು ಅಂತ. ಸಂದೇಶವನ್ನು ಕಳಿಸಿದ್ದಾರೆ ನಮ್ಮ ಕೇಳುಗ ಮಿತ್ರರು. ಸಾಲು ಸಾಲು ಸಂದೇಶಗಳನ್ನು ಕಳಿಸಿ ಹೇಳ್ತಾ ಇದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂತ. ಖಂಡಿತವಾಗಿಯೂ ಅವರ ಹುಟ್ಟುಹಬ್ಬದ ಪ್ರಯುಕ್ತ, 80ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಮಾತು ಮಾಹಿತಿ ಸಾಗ್ತಾ ಇದೆ. ಎಸ್ ಪಿ ಬಿ ಅಂತ ಹೇಳಿ ಹರೀಶ್ ಮಲೇಶ್ವರ್ ಸಂದೇಶವನ್ನು ಕಳಿಸಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂತ ಹೇಳಿ ಕೆಎಚ್ಬಿ ಕಾಲೋನಿ ಹರಿಹರದಿಂದ ರಾಜ್ಕುಮಾರ್ ಕಾತರ್ಕಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಕಿಶನ್ ರೋಷನ್ ಶೋಭಾರಾಣಿಯವರು ಕೂಡ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಎಸ್ ಪಿ ಬಿ ಅಂತ ಹೇಳಿ ಆರ್ ಅನಿತಾ ತಿರುಮಲೇಶ್ ಹಾವೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅಂತ ಹೇಳಿ ನಂದಿನಿ ಮಾಲತೇ ಶ್ರೀಧರ್ ಶಶಿಧರ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಸಾಗರದಿಂದ ಹುಬ್ಬಳ್ಳಿ ಲೋಹ್ಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನವೀನ್ ಕಾವ್ಯ ವೀವರ್ಸ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಬಗ್ಗೆ ಸಿನಿಚಿಟ್ಟ ಕಾರ್ಯಕ್ರಮದಲ್ಲಿ ಮಾತನಾಡ್ತಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಏನು ಹ್ಯಾಪಿ ಬರ್ತ್ಡೇ ಎಸ್ ಪಿ ಬಿ ಸರ್ ಅಂತ ಹೇಳಿ ಗಾಯತ್ರಿ ಶಿವಕುಮಾರ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ ಗುಬ್ಬಿ ತಾಲೂಕಿನಿಂದ. ಇನ್ನು ಸ್ವಾತಿ ದೀಪಕ್ ನಾಯಕನಹಟ್ಟಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಮತ್ತೆ ಹುಟ್ಟಬೇಕು ಅಂತ ಹೇಳಿರುವಂತಹ ಆಸೆ ಪಟ್ಟಿದ್ದು ಯಾರು ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಎಸ್ ಪಿ ಬಿ.

ಸರ್ ಅಂತ ಹೇಳಿ ಖಂಡಿತವಾಗಿಯೂ. ಹಾಗೆ ರಾಜೇಶ್ ಕೃಷ್ಣನ್ ಎಸ್ ಪಿ ಬಿ ಇರಬಹುದಾ ಅಂತ ಕೇಳ್ತಾ ಇದ್ದಾರೆ ಚಿದಾನಂದ್ ಟಿ ಬಿ ಸರ್ಕಲ್ ಹೊಲದುರ್ಗ. ಇಲ್ಲ, ರಾಜೇಶ್ ಕೃಷ್ಣನಲ್ಲ, ಎಸ್ ಪಿ ಬಿ ಅವರು ಇವತ್ತಿನ ಸಿನಿ ಚಟ್ಟೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರೋದು. ಇನ್ನು ಸಂದೇಶವನ್ನು ಕಳಿಸಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರಿಗೆ ಜನ್ಮದಿನದ ಶುಭಾಶಯಗಳು ಹಾರೈಕೆಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಮೋಹನ್ ನಳಿನ ಅರಿಶಿನ ಕುಂಟೆಯಿಂದ ಸಂದೇಶವನ್ನು ಕಳಿಸಿ ಖಂಡಿತವಾಗಿಯೂ ನಿಮ್ಮೆಲ್ಲರ ಶುಭಾಶಯಗಳು. ಹಾಗೆ ಸಂದೇಶವನ್ನು ಓದ್ತಾ ಓದ್ತಾ ಹೇಳ್ತಾ ಇದ್ದೆ, ಎಲ್ಲರೂ ಕೂಡ ಸಂದೇಶವನ್ನು ಆಲ್ಮೋಸ್ಟ್ ಎಲ್ಲರೂ ಕೂಡ ಗೆಸ್ ಸರಿ ಮಾಡಿದ್ದಾರೆ. ಹಾಗೆ ಈ ಭಾರತೀಯ ಸಂಗೀತ ಲೋಕದ ಅಪರೂಪದ ಗಾನಗಂಧರ್ವ ಕೋಟ್ಯಾಂತರ ಹೃದಯಗಳನ್ನು ತಮ್ಮ ಸುಮಧುರವಾದಂಥ ಕಂಠದಿಂದ ಗೆದ್ದಂಥ ಮಹಾನ್ ಗಾಯಕ ಇವರು. ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂಥ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ಇಂದಿನ ಒಂದು ಗಂಟೆಯ ವಿಶೇಷ ಕಾರ್ಯಕ್ರಮದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕನ್ನಡದ ಪಯಣದ ಅಪರೂಪದ ಕಥೆಗಳು ಹಾಗೆ ಮರೆಯಲಾಗದ ಹಾಡುಗಳು ಅಚ್ಚರಿಯ ಸಂಗತಿಗಳ ಬಗ್ಗೆ ಮಾತಾಡ್ತಾ ಸಾಗೋಣ. ನಾನು ನಿಮ್ಮ ಆರ್ಜೆ ಪ್ರಿಯಾಂಕಾ ಸೋನಲ್. ಇದೀಗ ಮತ್ತೊಂದು ಸೂಪರ್ ಡೂಪರ್ ಆಗಿರುವಂತಹ ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ, ಆನಂದಿಸಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹುಟ್ಟುಹಬ್ಬದ ವಿಶೇಷತೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಅವರ ಹುಟ್ಟುಹಬ್ಬದ ಸವಿ ನೆನಪಿನ ಬಗ್ಗೆ ಮಾತನಾಡ್ತಾ ಇದ್ವಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು 1946 ಜೂನ್ 4 ಆಂಧ್ರಪ್ರದೇಶದ ನೆಲ್ಲೂರು ಜಿಲ್ಲೆಯ ಕೊನೆಟಮ್ಮಪೇಟ ಅನ್ನುವಂಥ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿದರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಶಾಲಾ ಶಿಕ್ಷಣವನ್ನು ಆಂಧ್ರಪ್ರದೇಶದಲ್ಲೇ ಪೂರ್ಣಗೊಳಿಸ್ತಾರೆ. ಬಳಿಕ ಇಂಜಿನಿಯರ್ ಆಗಬೇಕು ಅಂತ ಕನಸಿನಿಂದ JNTU ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅನಂತಪುರದಲ್ಲಿ ಇಂಜಿನಿಯರಿಂಗ್ ಅಧ್ಯಯನವನ್ನು ಆರಂಭಿಸ್ತಾರೆ. ಆದರೆ ಸಂಗೀತ ಲೋಕ ಅವರನ್ನು ಕೈಬೀಸಿ ಕರೀತಾಯಿತ್ತು, ಹಾಗಾಗಿ ಪದವಿಯನ್ನು ಪೂರ್ಣಗೊಳಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ನಂತರ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ ಸಂಸ್ಥೆಯ ಅಸೋಸಿಯೇಟ್ ಸದಸ್ಯರಾಗಿ ತಾಂತ್ರಿಕ ಶಿಕ್ಷಣವನ್ನು ಅವರು ಮುಂದುವರಿಸ್ತಾರೆ. ನಿಮಗಾಗಿ ಸೂಪರ್ ಹಾಡೊಂದನ್ನು ಪ್ರಸಾರ ಮಾಡ್ತಿದ್ದೀನಿ. ಅದಕ್ಕೂ ಮೊದಲು ನಿಮಗೊಂದು ಪ್ರಶ್ನೆ, SBB ಅವರು ಕನ್ನಡದಲ್ಲಿ ಹಾಡಿದಂತಹ ಮೊದಲ ಹಾಡು ಯಾವುದು ಗೊತ್ತಾ ನಿಮಗೆ? ಹಾಗಿದ್ರೆ ಸಂದೇಶವನ್ನು ಕಳಿಸಿ 9480901013ಗೆ. ನಿಮ್ಮ ಸಂದೇಶ ಬರಲಿ ಅಂತ ಹೇಳ್ತಾ ಇದೀಗ ಮತ್ತೊಂದು ಬ್ಯೂಟಿಫುಲ್ ಹಾಡು ಪ್ರಸಾರವಾಗ್ತಿದೆ. ಯಾವ ಹಾಡು? ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಈ ಹಾಡಿಗೆ ರಿಕ್ವೆಸ್ಟ್ SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಧ್ವನಿ ನೀಡಿದ್ದಾರೆ. ಚಿ ಉದಯಶಂಕರ್ ಅವರು ಸಾಹಿತ್ಯವನ್ನು ಬರೆದಿದ್ದರೆ ರಾಜು ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಕೇಳಿ ಆನಂದಿಸಿ, ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಎಸ್ ಪಿ ಬಿ ಅವರ ಹುಟ್ಟುಹಬ್ಬದ ಸವಿನೆನಪಿನ ಬಗ್ಗೆ ಅದರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜೀವನ ಚರಿತ್ರೆ, ಹಾಗೆ ಅವರ ಹಾಡುಗಳು, ಅದರ ಬಗ್ಗೆ ಕೂಡ ನಮ್ಮ ಮಾತು ಮಾಹಿತಿ ಸಾಗ್ತಾ ಇದೆ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಹಾಗೆ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಿದ್ದಾರೆ, ಇವತ್ತು ಎಸ್ ಪಿ ಬಿ ಅವರ 80th ಹುಟ್ಟುಹಬ್ಬ. ಅವರು ಆ್ಯಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ, ಡೈರೆಕ್ಟರ್ ಆಗಿ ಪ್ರಖ್ಯಾತಿಯನ್ನು ಪಡೆದುಕೊಂಡಿದ್ದರು. ಹಾಗೆ ಅವರು ನಮ್ಮಿಂದ ದೂರವಾಗಿರ್ಬೋದು, ಆದರೆ ಅವರ ಮೆಲೋಡಿಯಸ್ ವಾಯ್ಸ್ ಇದೆಯಲ್ಲ, ಅದು ಇನ್ನೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಪ್ರೀತಿ ಮಾಡು ತಮಾಷೆ ನೋಡು, ಆ ಚಿತ್ರದ ಡ್ಯೂಯೆಟ್ ಸಾಂಗ್, ಎಸ್ ಪಿ ಬಿ ಹಾಗೂ ಜಾನಕಿಯವರ ಹಾಡು ನಮ್ಮೂರು ಮೈಸೂರು ತುಂಬ ಚೆನ್ನಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ, ಯಾವ ಹಾಡು ಮೊದಲಿಗೆ ಹಾಡಿದ್ದು ಅಂತ ಕೇಳಿದ್ದೆ. ಸ್ವಾತಿ ದೀಪಕ್ ಅವರು ನಾಯಕನಹಟ್ಟಿಯಿಂದ ಕನಸಿದೋ ನನಸಿದೋ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ, ಖಂಡಿತವಾಗಿಯೂ. ಹಾಗೆ ಹುಬ್ಬಳ್ಳಿ ಲೋಹಿಯ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಗೆಸ್ ಮಾಡ್ತಾ ಇದ್ದಾರೆ. ಹಾಗೆ ರಾಜ್ಕುಮಾರ್ ಕಾತರ್ಕಿ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ಜೊತೆಗೆ ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಅವರು ಕೂಡ ಸಂದೇಶವನ್ನು ಕಳಿಸಿ ಹೇಳ್ತಾರೆ, ನಕ್ಕರೆ ಅದೇ ಸ್ವರ್ಗ ಚಿತ್ರದ ಹಾಡಿಗೆ ಅಂತ ಹೇಳಿ. ಹಾಗೆ ಬಿ ಕೆ ಶಿವಕುಮಾರ್ ಸಿಂಗಟ್ಟಗೆರೆ ಅವರು ಕೂಡ ನಕ್ಕರೆ ಅದೇ ಸ್ವರ್ಗ, ಕನಸಿದೋ ನನಸಿದೋ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸಾಕಷ್ಟು ಜನ ಗೆಸ್ ಕರೆಕ್ಟಾಗಿ ಮಾಡಿದ್ದಾರೆ. ಇನ್ನು ಪದ್ಮಜ ಶರತ್ ಬಿ ಟೆ ಹಂಪಿನ

ಕ್ಷೇತ್ರದಿಂದ ಅವರು ಕೂಡ ಸಂದೇಶವನ್ನ ಕಳಿಸಿ ಗೆಸ್ ಮಾಡ್ತಾ ಇದ್ದಾರೆ, ಸರಿಯಾಗಿದೆ. ಹಾಗೆ ವಿಶಾಲ್ ಆನಂದ್ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಬಾಲಸುಬ್ರಹ್ಮಣ್ಯಂ ಅವರು ಕನ್ನಡದಲ್ಲಿ ಹಾಡಿದಂತಹ ಅತ್ಯಂತ ಮೊದಲ ಹಾಡು ಕನಸಿದೋ ನನಸಿದೋ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತವಾಗಿಯೂ ನಿಮ್ಮ ಎಲ್ಲರ ಸಂದೇಶಗಳು ಕೂಡ ಸರಿಯಾಗಿದೆ. 1966 SPB ಅವರು, SP ಬಾಲಸುಬ್ರಹ್ಮಣ್ಯಂ ಅವರು ತೆಲುಗು ಚಿತ್ರದ ಶ್ರೀ ಶ್ರೀ ಶ್ರೀ ಮರ್ಯಾದ ರಾಮಣ್ಣ ಚಿತ್ರದ ಹಾಡಿನ ಮೂಲಕ ಹಿನ್ನೆಲೆ ಗಾಯಕರಾಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡ್ತಾರೆ. ಆನಂತರ ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಸೇರಿದಂತೆ ಒಟ್ಟು 16 ಹೆಚ್ಚು ಭಾಷೆಗಳಲ್ಲಿ 40,000 ಹೆಚ್ಚು ಅಧಿಕ ಹಾಡುಗಳನ್ನು ಹಾಡಿ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಅವರ ಮಧುರ ಕಂಠ ದಕ್ಷಿಣ ಭಾರತದ ಚಿತ್ರರಂಗದ ಜೊತೆ ಜೊತೆಗೆ ಬಾಲಿವುಡ್ನಲ್ಲಿಯೂ ಕೂಡ ಅಪಾರ ಜನಪ್ರಿಯತೆಯನ್ನ ಗಳಿಸಿಕೊಂಡಿತ್ತು. ಇನ್ನು SP ಬಾಲಸುಬ್ರಹ್ಮಣ್ಯಂ ಅವರು ಕನ್ನಡದ ಈ ಹಾಡನ್ನ ರೆಕಾರ್ಡ್ ಮಾಡುವಾಗ ಅವರಿಗೆ ಕೇವಲ 21 ಅದು 1967 ನಕ್ಕರೆ ಅದೇ ಸ್ವರ್ಗ ಚಿತ್ರದ ಕನಸದೋ ನನಸಿದೋ ಹಾಡು ಸಂಗೀತ ನಿರ್ದೇಶಕ ಎಂ ರಂಗರಾವ್ ಅವಕಾಶವನ್ನ ಕೊಡ್ತಾರೆ. ಅಲ್ಲಿಂದ ಕನ್ನಡದ ಜೊತೆ ಅವರ ಜೀವಮಾನದ ನಂಟು ಪ್ರಾರಂಭವಾಗುತ್ತೆ, ಕನ್ನಡಕ್ಕೆ ಪಾದಾರ್ಪಣೆ ಮಾಡ್ತಾರೆ. 1967 ಬಿಡುಗಡೆಯಾದಂತಹ ಈ ಚಿತ್ರ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನ ಕೂಡ ಪಡೆದಿತ್ತು. SP ಬಾಲಸುಬ್ರಹ್ಮಣ್ಯಂ ಅವರು ಕನ್ನಡ ಪ್ರವೇಶವೂ ಕೂಡ ಇದೇ ಚಿತ್ರದ ಮೂಲಕ ಆಗಿತ್ತು ಅನ್ನೋದೇ ಮತ್ತೊಂದು ವಿಶೇಷ ನೋಡಿ ಸ್ನೇಹಿತರೆ. ಇದೀಗ ನಕ್ಕರೆ ಅದೇ ಸ್ವರ್ಗ ಚಿತ್ರದ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಾತು ಮಾಹಿತಿ, ಹಾಗೆ ಅವರ ಹಾಡುಗಳ ಪಯಣ ಸಾಗ್ತಾ ಇದೆ. ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಮೂರು ತಲೆಮಾರುಗಳ ಸ್ಟಾರ್ಗಳಿಗೆ ಧ್ವನಿ ನೀಡಿದ್ದಾರೆ, ಇದು ಸಾಧ್ಯನಾ? ಆದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅದನ್ನು ಸಾಧಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷ್, ಶಿವರಾಜ್ ಕುಮಾರ್, ರವಿಚಂದ್ರನ್, ಪುನೀತ್ ರಾಜ್ಕುಮಾರ್, ದರ್ಶನ್, ಸುದೀಪ್, ಯಶ್, ಗಣೇಶ್, ಹೀಗೆ ಒಬ್ಬ ಗಾಯಕರಾಗಿ ಹಲವು ತಲೆಮಾರುಗಳಿಗೆ ಇವರು ನೆನಪಾಗಿದ್ದಾರೆ. ಸ್ನೇಹಿತರೆ, ಮತ್ತಷ್ಟು ಮಾತು ಮಾಹಿತಿ ಸಾಗ್ತಾ ಹೋಗುತ್ತೆ. ಇದೀಗ ಮತ್ತೊಂದು ಸುಮಧುರವಾದಂಥ ಹಾಡು ನಿಮಗಾಗಿ ನಮ್ಮ ಪ್ಲೇಲಿಸ್ಟಲ್ಲಿ ರೆಡಿಯಾಗಿದೆ. ಯಾವ ಹಾಡು? ಬೆಂಕಿಯಲ್ಲಿ ಅರಳಿದ ಹೂವು. ಈ ಚಿತ್ರದ ಹಾಡಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ, ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು. ನಾನು ಆರ್ ಜೆ ಪ್ರಿಯಾಂಕಾ ಸೋನರ್.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಗಾಯಕರಾಗಿರುವಂತಹ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಹುಟ್ಟುಹಬ್ಬದ ಬಗ್ಗೆ ಅವರ ಹುಟ್ಟುಹಬ್ಬದ ವಿಶೇಷ ಸಂಚಿಕೆಯ ಬಗ್ಗೆ ಇವತ್ತು ಅವರ ಬಗ್ಗೆ ಮಾತು ಮಾಹಿತಿ ಸಾಕ್ತಾ ಇದೆ. ಹಾಗೆ ಸ್ನೇಹಿತರೆ, ಅವರಿಗೆ ಕನ್ನಡದ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂತ ಅಂದರೆ, ಅವರಿಗೆ 2015 ಮೂಡುಬಿದ್ರೆ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಅವರು ಹೇಳ್ತಾರೆ, ನಾನು ಮರುಜನ್ಮ ಪಡಿಬೇಕು ಅಂತ ಏನಾದರೂ ನನಗಿತ್ತು ಅಂತ ಅಂದರೆ ನಾನು ಕರ್ನಾಟಕದಲ್ಲೇ ಮರುಜನ್ಮ ಪಡೀತೀನಿ ಅಂತ ಹೇಳ್ತಾರೆ. ಅಷ್ಟು ಅವರಿಗೆ ಕನ್ನಡದ ಮೇಲೆ ಅಭಿಮಾನ, ಪ್ರೀತಿ. ಹಾಗೆ ಕನ್ನಡದ ಅಭಿಮಾನಿಗಳ ಮೇಲೂ ಕೂಡ ಅಷ್ಟೇ ಅಪಾರ ಪ್ರೀತಿ ಇತ್ತು. ಇನ್ನು ಕನ್ನಡದ ಸಂಸ್ಕೃತಿಯ ಮೇಲೆ ಅಷ್ಟೊಂದು ಗೌರವ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗಿತ್ತು. ಇನ್ನು ಅವರ ದಾಖಲೆಗಳನ್ನು ನೋಡ್ತಾ ಹೋಗೋದಾದ್ರೆ ಒಂದೆರಡಲ್ಲ ಅವರ ದಾಖಲೆಗಳು. ಒಂದೇ ದಿನದಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ರೆಕಾರ್ಡ್ ಮಾಡಿ ಗಿನ್ನಿಸ್ ದಾಖಲೆಗೂ ಕೂಡ ಸೇರಿದಂತಹ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಆ ಕ್ರೆಡಿಟ್ ಸಲ್ಲತ್ತೆ. ಹಾಗೆ 6 ರಾಷ್ಟ್ರೀಯ ಪ್ರಶಸ್ತಿಗಳು, ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ, ಹಾಗೆ 1000 ಹಾಡುಗಳು. ಕೇವಲ ಕನ್ನಡ ಮಾತ್ರ ಅಲ್ಲ ಅವರದು, ಬಹುಭಾಷಾ ಗಾನ ಸಾಮ್ರಾಟ ಇವರು. ಬಹುತೇಕ ಎಲ್ಲಾ ಸಂಗೀತ ನಿರ್ದೇಶಕರಿಗೂ ಕೂಡ ಇವರು ಹಾಡುಗಳನ್ನು ನೀಡಿದ್ದಾರೆ. ಇಳೆಯರಾಜ, ಹಂಸಲೇಖ, ಎಂಎಸ್ ವಿಶ್ವನಾಥ್, ಎಂಎಂ ಕಿರವಾಣಿ, ಹಾಗೆ ಎಂಆರ್ ರೆಹಮಾನ್ ಅವರಂತಹ ಸಂಯೋಜಕರೊಂದಿಗೆ ಹಲವಾರು ಹಿಟ್ ಹಾಡುಗಳನ್ನು ಕೂಡ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ನೀಡಿದ್ದಾರೆ. ಸ್ನೇಹಿತರೆ, ಮತ್ತಷ್ಟು ಮಾತು ಮಾಹಿತಿ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತೆ. ಇದೀಗ ಮತ್ತೊಂದು ಸುಮಧುರವಾದಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಶ್ರೀಗಂಧ ಸಿನಿಮಾದ ಈ ಹಾಡಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮಂಜುಳಾ ಗುರುರಾಜ್ ಧ್ವನಿ ನೀಡಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಾನು ನಿಮ್ಮ ಆರ್ಜೆ ಪ್ರಿಯಾಂಕಾ ಸೋನಲ್.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹುಟ್ಟುಹಬ್ಬದ ಸವಿ ನೆನಪಿನ ಈ ಸಂದರ್ಭದಲ್ಲಿ ಮಾತು ಮಾಹಿತಿ

ಮುಖ್ಯ ಅವರು ಹಾಡಿದಂತಹ ಹಾಡುಗಳನ್ನ ಕೇಳಿಸ್ತಾ ನಮ್ಮ ಪಯಣ ಸಾಗ್ತಾ ಇದೆ. ಹಾಗೆ ನಿಮ್ಮ ಫೇವರೇಟ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹಾಡು ಯಾವುದು ನಮಗೆ ಮೆಸೇಜ್ ಮಾಡಿ 9480901013. ಇದಕ್ಕೆ ಸಂದೇಶಗಳು ಬರಲಿ ಅಂತ ಹೇಳ್ತಾ, ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಉತ್ತಮ ಗಾಯಕ, ಸಂಗೀತ ನಿರ್ದೇಶಕ, ಹಾಗೆ ಡಬ್ಬಿಂಗ್ ಕಲಾವಿದರಾಗಿರೋದ್ರ ಜೊತೆ ಜೊತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕೂಡ ಒಬ್ಬ ಉತ್ತಮ ನಟರಾಗಿದ್ದರು. ಸುಮಾರು 79 ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ, ಅದರಲ್ಲಿ 10 ಕನ್ನಡ ಚಿತ್ರಗಳಿವೆ. ಅಷ್ಟೇ ಅಲ್ಲ, ಕನ್ನಡದ ಮನೆ ಮನೆ ತಲುಪಿದಂತಹ ಒಂದು ಖಾಸಗಿ ಕಾರ್ಯಕ್ರಮದ ನಿರೂಪಕರಾಗಿಯೂ ಕೂಡ ಕನ್ನಡಿಗರ ಮನ ಗೆದ್ದಿದ್ರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಸ್ನೇಹಿತರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕೊನೆಯದಾಗಿ ಹಾಡಿದಂತಹ ಕನ್ನಡದ ಯಾವ ಹಾಡು? ಪುನೀತ್ ರಾಜ್ಕುಮಾರ್ ಅವರು ಪಿ ಆರ್ ಕೆ ಬ್ಯಾನರ್ ಅಲ್ಲಿ ಮೂಡಿ ಬಂದಂತಹ ಮಾಯಾ ಬಜಾರ್ ಚಿತ್ರದಲ್ಲಿ ಕೊನೆಯ ಕನ್ನಡದ ಗಾನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದು. ಅವರ ಧ್ವನಿ ನಿಂತಿರಬಹುದು, ಆದರೆ ಅವರ ಹಾಡುಗಳು ಇಂದಿಗೂ ಜೀವಂತ ಅಂತ ಹೇಳ್ತಾ, ಹಾಗೆ ರಾಜ್ಕುಮಾರ್ ಇವರಿಂದ ಹಿಡಿದು ಪುನೀತ್ ಅವರಿಗೆ, ವಿಷ್ಣುವರ್ಧನ್ನಿಂದ ಯಶ್ವರಿಗೆ ಸಾವಿರಾರು ಹಾಡುಗಳಿಂದ ಕನ್ನಡಿಗರ ಹೃದಯ ಗೆದ್ದಂತಹ ಗಾನಗಂಧರ್ವ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಇವತ್ತು ನಮ್ಮೊಂದಿಗಿಲ್ಲ. ಆದರೆ ಅವರ ಧ್ವನಿ ಇನ್ನೂ ನಮ್ಮ ರೇಡಿಯೋದಲ್ಲಿದೆ, ನಮ್ಮ ನೆನಪಿನಲ್ಲಿದೆ, ಹಾಗೆ ನಮ್ಮ ಹೃದಯದಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ. ಹಾಗೆ ಹುಟ್ಟುಹಬ್ಬದ ವಿಶೇಷತೆಯ ಈ ಪಯಣ, ಹಾಗೆ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಜೊತೆ ನಾನು ಆರ್ ಜೆ ಪ್ರಿಯಾಂಕಾ ಸೋನಲ್. ಹಾಗೆ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಇನ್ನೊಮ್ಮೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಧನ್ಯವಾದಗಳು. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳೊಂದಿಗೆ ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ

ಸಮಯ ಆಗಿದೆ 11:02:36. 101.3 ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲಿ ಯೋರ್ಸ್. ನಿಮ್ಮ ಮೆಚ್ಚಿನ ಬಾಲಿವುಡ್ನ ಗೀತೆಗಳನ್ನು ಪ್ರಸಾರ ಮಾಡುವಂತಹ ಆಪ್ಕಿ ಪಸಂದ್ನ ಸಮಯ ಇದು. ಇಂದಿನ ಆಪ್ಕಿ ಪಸಂದ್ನ ವಿಶೇಷತೆ ಏನಂದರೆ, ಬಹುಭಾಷಾ ಗಾಯಕ ಮತ್ತು ನಟರಾದಂತಹ ದಿವಂಗತ SP ಬಾಲಸುಬ್ರಹ್ಮಣ್ಯಂ ಹಾಗೂ ಬಾಲಿವುಡ್ನ ತಾರೆ ದಿವಂಗತ ನೂತನ್ ಅವರ ಜನ್ಮದಿನ ಇವತ್ತು. ಈ ಎರಡೂ ಸೆಲೆಬ್ರಿಟೀಸ್ಗಳ ಜನ್ಮದಿನ ಆಗಿರೋದ್ರಿಂದ ಇವರ ಅಭಿನಯದ ಮತ್ತು ಹಿನ್ನೆಲೆ ಗಾಯನದ ಬಾಲಿವುಡ್ನ ಗೀತೆಗಳನ್ನು ಆಲಿಸುವ ಸುಸಂದರ್ಭ ಒದಗಿ ಬಂದಿದೆ ಅಂತಾನೆ ಹೇಳಬಹುದು. ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳಲು ಸಂದೇಶ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9480901013849809101013. ಗುರುವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ ಜೊತೆಯಾಗಿದ್ದೀನಿ ನಾನು RJ ವಿನುತಾ ಶಶಿಧರ್. ಒಂದು ಗೀತೆಯ ನಂತರ ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅವರ ನೆಚ್ಚಿನ ಗೀತೆ ಯಾವುದು ಅಂತ ನೋಡೋಣ.

ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಿಮ್ಮ ನೆಚ್ಚಿನ ಹಿಂದಿ ಗೀತೆಗಳನ್ನ ಕೇಳುವಂತಹ ಸಮಯವಿದು. ಇವತ್ತು ಡಬಲ್ ಧಮಾಕ ನೂತ್ ಬಾಲಿವುಡ್ ಆಕ್ಟ್ರೆಸ್ ನೂತನ್ ಹಾಗೂ ಗಾಯಕ ಮತ್ತು ನಟರಾದಂತಹ ದಿವಂಗತ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನ ಇವತ್ತು. ಅವರ ಅಭಿನಯದ ಬಹಳಷ್ಟು ಗೀತೆಗಳಿಗೋಸ್ಕರ ಹಾಗೆ ಗಾಯನದ ಬಹಳಷ್ಟು ಗೀತೆಗಳಿಗೋಸ್ಕರ ರಿಕ್ವೆಸ್ಟ್ ಬಂದಿದೆ. ದಿಲೀಪ್ ಕಲ್ಯಾಣ್ಕರ್ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನೂತನ್ ಅವರ ಗೋಸ್ಕರ ಒಂದು ಗೀತೆನ ಪ್ರಸಾರ ಮಾಡಿ ಅಂತ. ಹಾಗೆಯೇ ಬಹಳಷ್ಟು ಇವರು ವಿಚಾರಗಳನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಡೈರೆಕ್ಟರ್, ಕಂಪೋಸರ್, ಸಿಂಗರ್ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನ, ಹಾಗೆ 90th ವರ್ಷದ ಬರ್ತ್ಡೇ ನೂತನ್ ಅವರದು, ಹಾಗೆಯೇ 118th ಬರ್ತ್ಡೇ ಅವರದು, ಕೆ ದತ್ತ ಕಂಪೋಸರ್ ಅವರದು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಮಾಹಿತಿಗೆ. ಹಾಗೆ ಒಂದು ಗೀತೆಗೋಸ್ಕರ ಕೂಡ ರಿಕ್ವೆಸ್ಟ್ನ ಕಳಿಸಿದ್ದಾರೆ. ಸುಧಾ, ಜಯಶ್ರೀ, ಸುನಿಲ್ ರಾಜಾಜಿನಗರದಿಂದ ಕೂಡ ಒಂದು ಗೀತೆಗೋಸ್ಕರ ರಿಕ್ವೆಸ್ಟ್ನ ಕಳಿಸಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದು. ಹಾಗೆ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ ಕೂಡ ಒಂದು ಗೀತೆಗೋಸ್ಕರ ರಿಕ್ವೆಸ್ಟ್ನ ಕಳಿಸಿದರೆ. ಸುಧಾ ನಾರಾಯಣ್ ಕೆ ಹಳ್ಳಿ ಬೆಂಗಳೂರಿನಿಂದ ಕಳಿಸಿದ್ದಾರೆ. ನಿಗಾಹೆ ಮಿಲಾನೆ ಕೋ ಜೀ ದಿಲ್ಹಿ ತೋ ಹೇ ಚಿತ್ರದ ಒಂದು ಗೀತೆನ ಪ್ರಸಾರ ಮಾಡಿ ಅಂತ ಕೇಳ್ತಿದ್ದಾರೆ. ಹಾಗೆಯೇ ಹೀರಾಮಣಿ ಶರ್ಮಾ, ಪಾರಸ್ಮಣಿ ಶರ್ಮಾ, ಪುಷ್ಪೇಂದ್ರಮಣಿ ಶರ್ಮಾ, ಹಾಗೆ ನೌಕಾಲಾಲ್ ವರ್ಮಾ ಇವರು ಕೂಡ ಒಂದು ಗೀತೆಗೋಸ್ಕರ ರಿಕ್ವೆಸ್ಟ್ನ ಕಳಿಸಿದರೆ. ನಿರ್ಮಲಾ ಅವರು ಹಾಯ್ ಅಂತ ಹೇಳ್ತಿದ್ದಾರೆ, ಅವರಿಗೆ ಗೀತೆ ಬೇಡ, ಇರೋ ಗೀತೆನ ಎಂಜಾಯ್ ಮಾಡ್ತಿದ್ದಾರೆ ಅಂತ ಅನ್ಕೊಂತೀನಿ. ಹಾಗೆ ಖಂಡಿತ ಇದು ಒಂದು ಒಳ್ಳೇದಲ್ವಾ, ಎಷ್ಟೊಂದು ಜನ ಕೇಳುಗರು ಒಳ್ಳೊಳ್ಳೆ ಗೀತೆನ ಕೇಳ್ತಿರ್ತಾರೆ. ನಮಗೆ ಅದು ಯಾವ್ದು ಕೇಳಬೇಕು ಅಂತ ಅನ್ಕೊಂತಿರುವಾಗಲೇ ಆ ಗೀತೆ ರೇಡಿಯೋದಲ್ಲಿ ಪ್ರಸಾರ ಆಗ್ತಿರ್ಬೇಕಾದ್ರೆ ಅದು ಎಷ್ಟು ಖುಷಿ ಅನ್ಸುತ್ತೆ ಅಲ್ವಾ. ಹಾಗೆಯೇ ಯಾರಿದು ದಿವಾಕರ್ ಶೆಣೈ ಅವರು ಮಂಗಳೂರಿನಿಂದ ಸಂದೇಶ ಕಳಿಸಿ ಹೇಳ್ತಿದ್ದಾರೆ, ಒಂದು ಗೀತೆನ ಪ್ರಸಾರ ಮಾಡಿ ಅಂತ ರಿಕ್ವೆಸ್ಟ್ನ ಕಳಿಸಿದ್ದಾರೆ. ಹಾಗೇನೆ ಯಾರಿದು ಎಂ ಬಿ ಮಂಜುನಾಥ್ ಎಂ ಬಿ ಎಸ್ ಎನ್ ಲೇ ಅವರು ದಾವಣಗೆರೆಯಿಂದ ಕೂಡ ಒಂದು ಗೀತೆಗೋಸ್ಕರ ಸಂದೇಶವನ್ನು ಕಳಿಸಿದ್ರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಒಂದು ಗೀತೆನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಮಾಡ್ತೀವಿ. ಹಾಗೆಯೇ ಯಾರಿದು ಎಸ್ ಪಿ ಬಿ ಅವರ ಸಾಂಗ್ ಪ್ರಸಾರ ಮಾಡಿ ಅಂತ ಚಿನ್ನ ತಿರುಪತಿ, ಪ್ರಕಾಶ್, ಶ್ಯಾಮಲಾ, ಅಶ್ವಿನಿ, ಆನಂದ್, ಮನ್ವಿತ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಿಮ್ಮ ಬರುವಿಕೆ ಸಂತೋಷವಾಯಿತು, ಶುಭವಾಗಲಿ ಅಂತ ಹರೀಶ್ ಮಲ್ಲೇಶ್ವರಂನಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಆದಷ್ಟು ಒಂದು ಗಂಟೆಯ ಅವಧಿಯಲ್ಲಿ ನಿಮ್ಮೆಲ್ಲರ ಗೀತೆಗಳನ್ನು ಪ್ರಸಾರ ಮಾಡೋಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ.

ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ. ಹಾಗೆಯೇ ಬಾಲಿವುಡ್ನ ಸುಮಧುರವಾದ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ ಇಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ನೂತನವರ ಜನ್ಮದಿನದ ಸಂಭ್ರಮದ ಒಂದು ಸಂದರ್ಭದಲ್ಲಿ. ಹಾಗೆಯೇ ಬಹಳಷ್ಟು ಜನ ಕೇಳುಗರು ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ಹಮ್ಮಾಪ್ಕೆ ಹೇಕೋನ್ ಚಿತ್ರಕ್ಕೋಸ್ಕರ ಬಹಳಷ್ಟು ಸಂದೇಶ

ಬಂದಿದೆ. ಹಾಗೆ ರೋಜಾ ಚಿತ್ರಕ್ಕೋಸ್ಕರ, ಈಗ ತಾನೇ ಕೇಳಿದ ಎದ್ದು ಜೆ ಕೇಲಿಯ ಚಿತ್ರಕ್ಕೋಸ್ಕರ, ಚಿತ್ರದ ಗೀತೆಗಳಿಗೋಸ್ಕರ ಬಹಳಷ್ಟು ಸಂದೇಶಗಳು ಬಂದಿದೆ. ಹಾಗೇನೆ ಒಂದು ಹಾಡು ಪ್ರಸಾರ ಮಾಡಿ ಅಂತ ಅನಿತಾ ತಿರುಮಲೇಶ್ ಹಾವೇರಿಯಿಂದ ಸಂದೇಶವನ್ನ ಕಳಿಸಿದ್ರೆ, ಮಾದನ ಹಿಪ್ಪರಗಿಯಿಂದ ಸಂದೇಶ ಕಳಿಸಿದ್ದಾರೆ ಶಿವಲಿಂಗಪ್ಪ ಭದ್ರೆ ಅವರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಾಜನ್ ಚಿತ್ರದ ಗೀತೆಗೋಸ್ಕರ ಒಂದು ಇವರ ರಿಕ್ವೆಸ್ಟ್ ಬಂದಿದೆ. ಏಕ್ ದೂಜೆ ಕೇಲಿಯೇ ಚಿತ್ರದೊಂದು ಗೀತೆ ಪ್ರಸಾರ ಮಾಡಿ ಅಂತ ಮೋಹನ್ ನಳಿನ ಅರಿಶಿನ ಕುಂಟೆಯಿಂದ ಸಂದೇಶ ಕಳಿಸಿದ್ರೆ, ಸಾಜನ್ ಚಿತ್ರದ ಗೀತೆಗೋಸ್ಕರ ಮತ್ತೊಂದು ರಿಕ್ವೆಸ್ಟ್ ಬಂದಿದೆ ಸೋನು ಚಿತ್ರದುರ್ಗದಿಂದ. ಹಾಗೆ ಗೀತಾ ನಾಗಪ್ಪ, ಗೋಪಾಲ್ ಗೌಡ ಬಡಾವಣೆ, ಪವನ್ ತೇಜಸ್ವಿನಿ, ರೋಹಿತ್, ನಾವೆಲ್ಲ ಕೇಳುವುದು ಸದ್ಮಾ ಮೂವಿ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಅನಂತಕುಮಾರ್ ಅರಸ್ ಗುಬ್ಬಿಯಿಂದ ಸಂದೇಶ ಕಳಿಸಿ ಏಕ್ ದೂಜೆ ಕೆ ಲಿಯೆ ಗೀತೆಗೋಸ್ಕರ ರಿಕ್ವೆಸ್ಟ್ ಕಳಿಸಿದ್ದಾರೆ. ಏನಂದ್ರೆ ಒಬ್ಬೊಬ್ಬರು ಒಂದೊಂದು ಗೀತೆಗೋಸ್ಕರ ಕಳಿಸಿದ್ದಾರೆ. ಸೊ ಒಂದೇ ಚಿತ್ರದ ಎಲ್ಲಾ ಗೀತೆಗಳನ್ನು ಪ್ರಸಾರ ಮಾಡೋಕೆ ಆಗದೆ ಇರೋ ಕಾರಣ ಯಾವ್ದಾದ್ರೂ ಒಂದು ಗೀತೆನ ಪ್ರಸಾರ ಮಾಡ್ತೀವಿ. ಹಾಗೇನೆ ಸಿಂಧನೂರು ಸುರೇಶ್ ಬಳೂಟಗಿಯಿಂದ ಇವರು ಕೂಡ ಸಾಜನ್ ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ನ ಕಳಿಸಿದ್ರೆ, ಮತ್ತೊಂದು ಏಕ್ ದೂಜೆ ಕೆ ಲಿಯೆ ಚಿತ್ರದ ಗೀತೆಗೋಸ್ಕರ ಸಂದೇಶ ಬಂದಿದೆ ಬಿ ಕೆ ಶಿವಕುಮಾರ್ ಸಿಂಗಟಗೆರೆಯಿಂದ. ಹಾಗೇನೆ ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಸರಸ್ವತಿ ಚಂದ್ರ ಚಿತ್ರದ ಗೀತೆಗೋಸ್ಕರ ಇವರು ರಿಕ್ವೆಸ್ಟ್ನ ಕಳಿಸಿದ್ದಾರೆ. ಹಾಗೆ ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ರೋಜಾ ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ನ ಕಳಿಸಿದರೆ, ಇನ್ನೊಂದು ರೋಜಾ ಚಿತ್ರದ ಗೀತೆಗೋಸ್ಕರನೇ ರಿಕ್ವೆಸ್ಟ್ ಬಂದಿದೆ. ಹೆಸರು ಯಾರು ಕಳಿಸಿಲ್ಲ, ಕೃಷ್ಣ ಶಾರದಾ ರಾಮಣ್ಣ ಶೇಖರ್ ಹಳೆಯ ಸಂದೇಶದಿಂದ ಅವರ ಹೆಸರನ್ನು ಹೇಳಿದ್ದಾಯ್ತು ಈಗ. ಹಾಗೆಯೇ ರಘುನಾರಾಯಣ್ ಬೆಂಗಳೂರಿಂದ ಪೇಯಿಂಗ್ ಗೆಸ್ಟ್ ಚಿತ್ರದಿಂದ ಒಂದು ಗೀತೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದ್ಯಾರಿದು ಮೈನೆ ಪ್ಯಾರ್ ಕಿಯಾ ಚಿತ್ರದ ಮೇರೆ ರಂಗ ಮೇ ಗೀತೆಗೋಸ್ಕರ ರಿಕ್ವೆಸ್ಟ್ ಬಂದಿದೆ ರೂಪಾ ಪಾಂಡುರಂಗರಾವ್ ಶ್ರವಣ್ ಚಿತ್ರದುರ್ಗದಿಂದ. ಹಾಗೆ ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ ಇವರು ಕೂಡ ಏಕ್ ದೂಜೆ ಕೇಳಿಯ ಚಿತ್ರಕ್ಕೋಸ್ಕರನೇ ಚಿತ್ರದ ಗೀತೆಗೋಸ್ಕರನೇ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರಿಗೋಸ್ಕರ ಈಗ ಗೀತೆ ಪ್ರಸಾರ ಆಗ್ತಾ ಇದೆ.

ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಬಹಳಷ್ಟು ಸಂದೇಶಗಳು ಕೂಡ ಬಂದು ತಲುಪ್ತಾ ಇದೆ. ಮೇರಿ ಜೋನ್ಸ್ ಕೊಡ್ತಿ ಗೇಟಿಂದ ಏಕ್ ದೂಜೆ ಕೆಲೆಯ ಚಿತ್ರದ ಗೀತೆಗೋಸ್ಕರ, ಹಾಗೆ ದಿಲೀಪ್ ಕಲ್ಯಾಣಕರ್ ಅವರು ಕೂಡ ಏಕ್ ದೂಜೆ ಕೆಲೆಯ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗೆ ಕುವೈತ್ತಿಂದ ಗಣೇಶ್ ಅವರು ಸಂದೇಶ ಕಳಿಸಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ. ನಿಮಗೂ ಕೂಡ ಶುಭೋದಯ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ವನಿಷ್ ಕುಸುಮಾ ಸೋಮು ಹಂಪಿ ನಗರದಿಂದ ಎಸ್ ಪಿ ಬಿ ಅವರ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಮೈನೆ ಪ್ಯಾರ್ಕಿ ಆ ಚಿತ್ರದ ಗೀತೆಗೋಸ್ಕರ ಕೂಡ ಒಂದು ರಿಕ್ವೆಸ್ಟ್ ಬಂದಿದೆ. ಯಾರಿದು? ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿಯಿಂದ. ಹಾಗೇನೆ ಮತ್ತೆ ಇದು ಏಕ್ ದೂಜೆ ಕೆ ಲಿಯೇ ಚಿತ್ರದಿಂದ ಗೀತೆ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೆಚ್ಚಾಗಿ ಕೇಳಿಸ್ಕೊಳ್ಳಿಲ್ಲ. ಮೇರೆ ಜೀವನ್ ಸಾಥಿ ಅನ್ನೋ ಗೀತೆ ಅದು ಆಗಲೇ ಪ್ರಸಾರ ಆಯಿತು. ಹರಿಹರನ್ ವಿಜ್ಞಾನ ನಗರದಿಂದ ರಾಜೀವ್ ಸನದಿ ಗೋಕಾಕ್ದಿಂದ ಇವರು ಒಂದು ಗೀತನ ರಿಕ್ವೆಸ್ಟ್ ಮಾಡಿದ್ದಾರೆ. ಎಸ್ ಪಿ ಬಿದು ಸರಿಯಾಗಿ ಟೈಪ್ ಮಾಡಿಲ್ಲ, ಅದು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆಯೇ ಕಮಲ್ ಹಾಸನ್ ಹಾಡು ತುಂಬ ಇಷ್ಟ ಆಯಿತು. ವಿಲ್ಸನ್ ಗಾರ್ಡನ್, ಓ ಮೇರೆ ಜೀವನ್ ಸಾಥಿ ಸಾಂಗ್ ಬಗ್ಗೆ ಹೇಳ್ತಾ ಇದ್ದಾರೆ. ಆರಂಭದಲ್ಲಿ ಅವರ ಡೈಲಾಗ್ ಬಿಟ್ಸ್ ಬರುತ್ತೆ. ಹಾಗೆಯೇ ಏಕ್ ದೂಜೆ ಕೆ ಲಿಯೇ ಬೇಕು ಅಂತ

ಮಮತಾ ಸುಮನ್ ಕಲ್ಯಾಣ್ಪುರ್ ಸಾಂಗ್ ಅಂತ ಕಳಿಸಿದ್ದಾರೆ. ಹಾಗೆ ಪ್ರಭಾಕರ್ ಪಾಸ್ತೆ ವಿದ್ಯಾನಗರದಿಂದ ಇಂದಿನ ಎಸ್ ಪಿ ಬಿ ಸುಮನ್ ಕಲ್ಯಾಣ್ಪುರ್ ಸಾಂಗ್ ಅಂತ ಹೇಳ್ತಿದ್ದಾರೆ. ಇವತ್ತು ಸುಮನ್ ಕಲ್ಯಾಣ್ಪುರ್ ಅವರದಲ್ಲ, ನೂತನ್ ಅವರ ಬರ್ತಡೇ, ಬಾಲಿವುಡ್ ಆಕ್ಟ್ರೆಸ್. ಹಾಗೆಯೇ ಎಸ್ ಪಿ ಬಿ ಅವರ ಹಾಡುಗಳು ಎಂದೆಂದಿಗೂ ಅಜರಾಮರ ಮೇಡಮ್ ಎಲ್ಲ ಚೆನ್ನಾಗಿದೆ ಅಂತ ನೂತನ್ ಅಭಿನಯದ ಚಿತ್ರದ ಒಂದು ಗೀತೆ ಬೇಕು ಅಂತ ಉಷಾ ನಾಗರಬಾವಿಯಿಂದ ಸಂದೇಶವನ್ನು ಕಳಿಸಿದರೆ, ದೇವಾನಂದ್ ಇಟ್ಕಿ ಶಿವಮೊಗ್ಗದಿಂದ ಅಹಂ ಆಪ್ಗೆ ಹೇ ಕೌನ್ ಚಿತ್ರದ ಒಂದು ಗೀತೆಗೋಸ್ಕರ ರಿಕ್ವೆಸ್ಟ್ ಬಂದಿದೆ. ಹಾಗೆ ಸೂಪರ್ ನೈಸ್ ಸಾಂಗ್ಸ್ ಸೂಪರ್ ಪ್ರೋಗ್ರಾಮ್ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದರೆ, ವಿಜಯಪುರದಿಂದ ಇಸ್ಮಾಯಿಲ್ ಒಳ್ಳೆಯ ಹಾಡುಗಳು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಕೇಳಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಹಾಗೇನೆ ನಮಸ್ತೆ ಮೇಡಮ್, ದಿಲ್ ಸಾಂಗ್ ಪ್ರಸಾರಿಸಿ ಅಂತ ಹೇಳ್ತಾ ಇದ್ದಾರೆ. ಓಹ್, ಇಷ್ಟೊಂದು ಸಂದೇಶಗಳು, ಎಷ್ಟೊಂದು ಕೋರಿಕೆಗಳು. ಸಮಯದ ಅಭಾವದಿಂದ ಕೆಲವೊಂದು ಗೀತೆಗಳನ್ನು ಪ್ರಸಾರ ಮಾಡೋಕ್ಕೆ ಕಷ್ಟ ಆಗುತ್ತೆ, ಆದರೆ ಖಂಡಿತ ಪ್ರಸಾರ ಮಾಡೇ ಮಾಡ್ತೀವಿ ನೀವು ಕೇಳಿದ ಚಿತ್ರದ ಗೀತೆಗಳನ್ನು. ಯಾಕಂದರೆ 4-5 ಚಿತ್ರದ ಗೀತೆಗಳು ಕಂಟಿನ್ಯೂಸ್ ಆಗಿ ಬಹಳಷ್ಟು ಜನ, ಸಾಜನ್ ಇರ್ಬೋದು, ಮೈನೆ ಪ್ಯಾರ್ಕಿಯಾ ಇರ್ಬೋದು, ಹಮ್ ಆಪ್ಕೆ ಹೇ ಕೌನ್ ಇರ್ಬೋದು, ರೋಜಾ ಇರ್ಬೋದು, ಏಕ್ ದೂಜೆ ಕೇಳಿಯೇ ಇರ್ಬೋದು, ಹೀಗೆ ಬಹಳಷ್ಟು ಚಿತ್ರದ ಗೀತೆಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳಿದ್ದೀರಾ, ಆದಷ್ಟು ಪ್ರಸಾರ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಮುಂದೆ 2 ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ.

ಸಮಯ ಆಗಿದೆ 11:50. ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋದಲ್ಲಿ ಆಪ್ಕಿ ಪಸಂದ್ ಬಾಲಿವುಡ್ನ ಸುಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಸಂದೇಶಗಳು, ಮತ್ತಷ್ಟು ಸಂದೇಶಗಳು ಬಂದು ತಲುಪಿದೆ. ತೀರ್ಥೇಶ್ ಚನ್ನಪಟ್ಟಣದಿಂದ ಕಳಿಸಿ ಹೇಳ್ತಾ ಇದ್ದಾರೆ ಸೂಪರ್ ಸಾಂಗ್ಸ್ ಅಂತ. ಹಾಗೆ ವಿಜಯಪುರದಿಂದ ಇಸ್ಮಾಯಿಲ್ ಅವರು ಕೂಡ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ ಒಳ್ಳೆಯ ಹಾಡುಗಳನ್ನ ಪ್ರಸಾರ ಮಾಡಿದ್ದೀರಿ, ಧನ್ಯವಾದಗಳು ಅಂತ. ಜಿಎಂ ಸುಭಾನ್ ಬಳ್ಳಾರಿಯಿಂದ ಕಾರ್ಯಕ್ರಮದಲ್ಲಿ ಮಧುರವಾದ ಹಾಡುಗಳು ಪ್ರಸಾರವಾಗ್ತಾ ಇದೆ, ಧನ್ಯವಾದಗಳು FM ರೇನ್ಬೋ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಶ್ರೀನಿವಾಸ್ ಪದ್ಮನಾಭನಗರದಿಂದ ಸಂದೇಶವನ್ನ ಕಳಿಸಿದ್ರೆ, ನಂದಿನಿ ಮಾಲ್ತೇಶ್ ಶ್ರೀಧರ್ ಶಶಿಧರ್ ಸಾಗರದಿಂದ SP ಬಾಲಸುಬ್ರಹ್ಮಣ್ಯಂ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು, ಎಲ್ಲಾ ಹಾಡುಗಳು ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಂದು ಗೀತೆಗೋಸ್ಕರ ಕೂಡ ರಿಕ್ವೆಸ್ಟ್ ಕಳಿಸಿದ್ದಾರೆ. ಹಾಗೆ ರಾಜೀವ್ ಸನದಿ ಗೋಕಾಕ್ದಿಂದ ಒಂದು ಗೀತೆಗೋಸ್ಕರ ರಿಕ್ವೆಸ್ಟ್ ನ ಕಳಿಸಿದ್ರೆ, ನಂಬರ್ ಎಂಡಿಂಗ್ ವಿತ್ ಯಾರಿದು, ಮಂಗಳಾ ಮೈಸೂರು, ಇವರು ಕೂಡ ಒಂದು ಗೀತೆಗೋಸ್ಕರ ರಿಕ್ವೆಸ್ಟ್ ನ ಕಳಿಸಿದ್ದಾರೆ. ಶಿರಾದಿಂದ ರಾಜೇಶ್ ಕೂಡ ಒಂದು ಗೀತೆಗೋಸ್ಕರ ರಿಕ್ವೆಸ್ಟ್ ನ ಕಳಿಸಿದ್ರೆ, ಶ್ರೀಧರ್ ಪನ್ನಗ ಟಿ ಅನಂತ್ ಕುಮಾರ್ ಪದ್ಮ ಹಾಗೆ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶ ಕಳಿಸಿ ಹಾಡುಗಳು ಸೂಪರ್ ಅಂತ ಕಳಿಸಿದ್ದಾರೆ. ಹಾಗೆ ಗಾಯಕ ನಟ ಹಾಗೂ ಸಂಗೀತ ನಿರ್ದೇಶಕರಾದಂತಹ SP ಬಾಲಸುಬ್ರಹ್ಮಣ್ಯಂ ಅವರು 40,000 ಹೆಚ್ಚು ಹಾಡುಗಳನ್ನು ಹಾಡಿ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ ಅಂತ ಹರಿಹರನ್ ವಿಜ್ಞಾನ ನಗರದಿಂದ ಅವರು ಒಂದು ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಒಂದು ಅಂತ ಹೇಳ್ಬೋದು. ಹಾಗೆಯೇ ಮಾಶು ಚಿತ್ರದ ಒಂದು ಹಾಡು ಪ್ರಸಾರ ಮಾಡಿ ಅಂತ ನುಂಕಪ್ಪ ಕಾಂಬ್ಳೆ ಮೊಳಕಾಲ್ 3 ಇಂದ ಸಂದೇಶ ಬಂದಿದೆ. ಹಾಗೆ SPB ಅವರ ಸಾಂಗ್ ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ ಯಾರಿದು, ಮೂರ್ತಿ ಮಂಗಮ್ಮ ಫ್ರಾಮ್ ವಿಲ್ಸನ್ ಗಾರ್ಡನ್. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ.

0: ನಾನಾ
1: ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲಿನಲ್ಲಿ ಆಪ್ಕಿ ಪಸಂದ್ನಲ್ಲಿ ಇಂದಿನ ವಿಶೇಷವಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ನೂತನ್ ಅವರ ಸುಮಧುರವಾದ ಗೀತೆಗಳನ್ನು ಕೇಳಿದ್ವಿ. ಹಾಗೇನೆ ಆಪ್ಕಿ ಪಸಂದನ ಮುಗಿಸೋ ಸಮಯ ಕೂಡ ಬಂದೇ ಬಿಟ್ಟಿದೆ. ಕೊನೆಯ ಗೀತೆಯೊಂದು ಹಮ್ ಆಪ್ಕೆ ಹೈಕೋನಿಂದ ಬಹಳ ಜನರ ರಿಕ್ವೆಸ್ಟ್ನ ಮೇರೆಗೆ ಮೂಡಿ ಬರ್ತಾ ಇದೆ. ಇಷ್ಟೊತ್ತು ಆಪ್ಕಿ ಪಸಂದ್ನಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ನಿತ್ಯವೂ ಜಗತ್ತಿನಾದ್ಯಂತ ಮಕ್ಕಳು ನಾನಾ ರೀತಿಯ ದೌರ್ಜನ್ಯ ಹಿಂಸೆಗೆ ತುತ್ತಾಗುತ್ತಿದ್ದಾರೆ. ಮುಗ್ಧ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಕಳೆದ 2021 ಈಚೆಗೆ ಏರುಗತಿಯಲ್ಲಿವೆ. ಈ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ 4 ಅಂತಾರಾಷ್ಟೀಯ ದೌರ್ಜನ್ಯಕ್ಕೊಳಗಾದ ಮುಗ್ಧ ಮಕ್ಕಳ ದಿನವೆಂದು ವಿಶ್ವಸಂಸ್ಥೆ ಘೋಷಿಸಿದೆ. ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗೆ ಮಕ್ಕಳ ಉಚಿತ ಸಹಾಯವಾಣಿ 1098 ಸಂಪರ್ಕಿಸುವಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಾರ್ವಜನಿಕರನ್ನು ಕೋರಿದೆ. ಮಹಾತ್ಮ ಗಾಂಧೀಜಿ ಅವರಿಂದ ರಾಜರ್ಷಿ ಎಂದು ಕರೆಯಲ್ಪಟ್ಟ ಮೈಸೂರು ಸಂಸ್ಥಾನದ 24ನೇ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಜನ್ಮದಿನವೆಂದು ಬಾಲಕಾರ್ಮಿಕ ಪದ್ಧತಿ ರದ್ದತಿ, ಮಕ್ಕಳಿಗೆ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ, ಉಚಿತ ಶಿಕ್ಷಣ, ಭದ್ರಾವತಿ ಉಕ್ಕಿನ ಕೈಗಾರಿಕೆ, ಮೈಸೂರು ಸಾಬೂನು ಕಾರ್ಖಾನೆ, ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ದೃಷ್ಟಾರರು. ಪದ್ಮಭೂಷಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನವೆಂದು ತಮ್ಮ ಸುಮಧುರ ಕಂಠದ ಮೂಲಕ ಭಾರತೀಯರ ಮನೆ ಮನಗಳಲ್ಲಿ ಅಜರಾಮರರಾಗಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರ್ 2026 ನಾಮನಿರ್ದೇಶನಗಳ ಸಲ್ಲಿಕೆ ಪ್ರಾರಂಭವಾಗಿದೆ. ತಮ್ಮ ಸಮರ್ಪಣಾ ಭಾವ, ಪರಿಶ್ರಮ ಮತ್ತು ಪ್ರಭಾವದ ಮೂಲಕ ಇಡೀ ದೇಶಕ್ಕೆ ಸ್ಫೂರ್ತಿಯಾಗುವ ಯುವ ಸಾಧಕರನ್ನು ಗೌರವಿಸಿ ಸಂಭ್ರಮಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನ ಜುಲೈ 31. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಚೊಚ್ಚಲ ಸಂಪುಟ ಸಭೆ 6 ಮಹತ್ವದ ನಿರ್ಣಯಗಳನ್ನು ಕೈಗೊಂಡಿದೆ. ಲೋಕಭವನದಲ್ಲಿ ಪದಗ್ರಹಣ ಸಮಾರಂಭದ ಬಳಿಕ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಯುವಜನರ ಶಿಕ್ಷಣ, ಉದ್ಯೋಗಕ್ಕೆ ಒತ್ತು ನೀಡುವ ಜೊತೆಗೆ ಸತ್ಪ್ರಜೆಗಳಾಗಿ ರೂಪಿಸುವ ಆಶಯ ಈ ಘೋಷಣೆಗಳಲ್ಲಿ ಅಡಕವಾಗಿದ್ದು, ಖಾಸಗಿ ಉದ್ಯಮ ವಲಯದಲ್ಲಿ ಕನ್ನಡಿಗರ ಅರ್ಹತೆಗೆ ಅನುಗುಣವಾಗಿ ಉದ್ಯೋಗ ದೊರಕಿಸಿಕೊಡುವುದು ತಮ್ಮ ಆದ್ಯತೆಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
1: ದೊಡ್ಡ ದೊಡ್ಡ ಸವಾಲನ್ನು ನಾವು ಎದುರಿಸಬೇಕಾಗ್ತದೆ. ಇಲ್ಲಿ ರೈತರ ಸಮಸ್ಯೆಗೆ ನಮ್ಮ ಪ್ರಯಾರಿಟಿ ಇಟ್ಕೊಂಡಿದ್ದೇವೆ. ವಲಸೆ ಹೋಗೋದನ್ನ ತಪ್ಪಿಸಬೇಕು. ಸೊ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫ್ಲಾರಿಕಲ್ಚರ್, ಸಿರಿಕಲ್ಚರ್, ಸಿಲ್ಕು, ಮಿಲ್ಕು ಇವೆಲ್ಲ ಡಿಗ್ರೇಡ್ ಅನ್ನೋದು ಭಾವನೆ ನಮ್ ಯಾವ ರೈತರಿಗೂ ಬರಬಾರದು. ಅವನಿಗೆ ಆತ್ಮವಿಶ್ವಾಸ ಮೂಡಿಸಬೇಕು. ಎಲ್ಲ ವಿದ್ಯಾರ್ಥಿಗಳು ಕಾಲೇಜ್ವರೆಗೂ ಕೂಡ ಫ್ರೀಯಾಗಿ ಬಸ್ ಪಾಸ್ ಅನ್ನ ಕೊಡ್ತೇವೆ. ಉದ್ಯೋಗದ ಸಮಸ್ಯೆ, ಸರ್ಕಾರ ಈಗಾಗಲೇ 56,000 ಉದ್ಯೋಗ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೇವೆ. ಅದಕ್ಕೆ ಸದ್ಯದಲ್ಲೇ ಒಂದು ಕ್ಯಾಲೆಂಡರ್ ಕೂಡ ನಾವು ಯಾವತ್ತು ಕರಿತೀವಿ ಏನು ಅಂತೇಳಿ ಇಷ್ಟು ಕ್ಯಾಬಿನೆಟ್ ಅಷ್ಟೊತ್ತಿಗೆ ನಿಮ್ಗೆ ರಿಲೀಸ್ ಮಾಡ್ತೀನಿ. ಈ ರಾಜ್ಯ ಈಸ್ ಎ ಹ್ಯೂಮನ್ ರಿಸೋರ್ಸಸ್ ಕ್ಯಾಪಿಟಲ್ ಆಫ್ ದಿಸ್ ಕಂಟ್ರಿ.
0: ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಶುಭಾಶಯ ಕೋರಿರುವ ಹುಬ್ಬಳ್ಳಿ ಶಾಸಕ ಮಹೇಶ್ ತೆಂಗಿನಕಾಯಿ, 2 ಬಾಕಿ ಗೃಹಲಕ್ಷ್ಮಿ ಕಂತನ್ನು ಆದಷ್ಟು ಶೀಘ್ರ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕು ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಇಂದು ಬೆಳಗ್ಗೆ ಉದ್ಘಾಟಿಸಿದರು. ಸದ್ಯದಲ್ಲೇ ಅವರು ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದ ಅತಿಥಿ ಗೃಹದಲ್ಲಿ ಮಹತ್ವಾಕಾಂಕ್ಷಿ ಜಿಲ್ಲೆಗಳಾದ ರಾಯಚೂರು ಹಾಗೂ ಯಾದಗಿರಿಯ

ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲಿಸಲಿದ್ದಾರೆ. ಬಳ್ಳಾರಿ ಜಿಲ್ಲೆ ತೆಕ್ಕಲಕೋಟೆ ಹೋಬಳಿಯಲ್ಲಿ ಭಾರತ್ ಶೇರ್ಡ್ ರೆಪಾಸಿಟರಿ ಆಫ್ ಇನ್ಸ್ಕ್ರಿಪ್ಷನ್ಸ್ ಭಾರತಶ್ರೀ ಯೋಜನೆ ಅಡಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಶಾಸನಗಳ ಡಿಜಿಟಲೀಕರಣ ಕಾರ್ಯ ಕೈಗೊಂಡಿದೆ. ನಿಟ್ಟೂರು ಗ್ರಾಮದಲ್ಲಿ ವಿಜಯನಗರ ಕಾಲದ ನಿಲುವುಗಲ್ಲು ಶಾಸನ ಪತ್ತೆಯಾಗಿದೆ ಎಂದು ಎಎಸ್ಐ ಸಹಾಯಕ ಅಧೀಕ್ಷಕ ಹಾಗೂ ಶಾಸನ ತಜ್ಞ ಆರ್ವಿ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಪದೇರು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ ಶುದ್ಧ ಮತ್ತು ಪರಿಮಳಯುಕ್ತ ಕಾಫಿಯನ್ನು ಬೆಳೆಯಲು ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅನುಸರಿಸುತ್ತದೆ. ನೈಸರ್ಗಿಕ ಕೃಷಿಯ ಕಾಫಿಯೇ ಅತ್ಯುತ್ತಮ ಎಂದು ರೈತ ಉತ್ಪಾದಕರ ಕಂಪನಿ ತಿಳಿಸಿದೆ. ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ ಇಂದಿನಿಂದ ಆರಂಭವಾಗಲಿರುವ ಮೊದಲ ವಿಶ್ವಕಪ್ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ 60ಕ್ಕೂ ಹೆಚ್ಚು ದೇಶಗಳಿಂದ 400ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಅನ್ನು ಕೇಂದ್ರ ಕ್ರೀಡಾ ಸಚಿವಾಲಯ, ಆಯುಷ್ ಸಚಿವಾಲಯ, ಭಾರತೀಯ ಕ್ರೀಡಾ ಪ್ರಾಧಿಕಾರ ಹಾಗೂ ಗುಜರಾತ್ ಯೋಗಾಸನ ಕ್ರೀಡಾ ಸಂಘ ಆಯೋಜಿಸಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಥಮ ವಿಶ್ವಕಪ್ ಯೋಗಾಸನ ಚಾಂಪಿಯನ್ಶಿಪ್ಗೆ ಎಕ್ಸ್ ಮಾಧ್ಯಮದಲ್ಲಿ ಶುಭ ಕೋರಿದ್ದಾರೆ. ದೇಶಾದ್ಯಂತ ಬ್ಯಾಡ್ಮಿಂಟನ್ ಸೇರಿದಂತೆ ಕ್ರೀಡೆ ಹಾಗೂ ಯುವ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಲು ಫಿಟ್ ಇಂಡಿಯಾ ಖೇಲೋ ಇಂಡಿಯಾ ಧ್ಯೇಯದೊಂದಿಗೆ ಬೆಂಗಳೂರಿನ ಪ್ರಕಾಶ್ ಪಡುಕೋಣೆ ಸ್ಕೂಲ್ ಆಫ್ ಬ್ಯಾಡ್ಮಿಂಟನ್ ಹಾಗೂ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಒಪ್ಪಂದಕ್ಕೆ ಸಹಿ ಹಾಕಿವೆ. ಕರಾವಳಿ, ದಕ್ಷಿಣ ಒಳನಾಡು ಹಾಗೂ ಮಲೆನಾಡು ಜಿಲ್ಲೆಗಳಲ್ಲಿ 8ನೇ ತಾರೀಖಿನಿಂದ ಅಲ್ಲಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ ಎಂದು ರಾಜ್ಯ ಹವಾಮಾನ ಇಲಾಖೆ ತಿಳಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ಕ್ಕೆ.

0: ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಇದೆ. ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನೀವು ಕೇಳ್ತಾ ಇರೋದು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ ನವಿಲುಗರಿ ಕಲರ್ಫುಲ್ ಪ್ರೋಗ್ರಾಮ್ನ. ಮಧ್ಯಾಹ್ನ 1 ಗಂಟೆ ತನಕ ಈ ಸಮಯದಿಂದ ನಾನು ನಿಮ್ಮ ಜೊತೆ ಚಂದ್ರಿಕಾ. ಸೊ ಈ ನವಿಲುಗರಿ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಈ ಬಂಧ ಅನುಬಂಧ ಖಂಡಿತವಾಗ್ಲೂ ಇರುತ್ತೆ. ಹಾಗಿದ್ರೆ ಇವತ್ತಿನ ಈ ನವಿಲುಗರಿ ಕಾರ್ಯಕ್ರಮ ಹೇಗಿರುತ್ತೆ ಕೇಳ್ಕೊಂಡು ಬರೋಣ. ಬನ್ನಿ, ಶುರು ಮಾಡೋಣ.
1: ಮನದಾಗಸಕ್ಕೆ ಲಗ್ಗೆ ಇಟ್ಟು
2: ಮನಗೆದ್ದ ದನಿಗಳು
1: ಮತ್ತೊಮ್ಮೆ ಮಗದೊಮ್ಮೆ
2: ಮನ ಕದಿಯೋ ಕ್ಷಣಗಳು
1: ಮರೆಯದೆ ಕೇಳಿ
2: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
1: ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ.

ಮ್ಯೂಸಿಕಲಿ ಇಯರ್ಸ್ ಮ್ಯಾಜಿಕಲಿ ಇಯರ್ಸ್ ಎಫ್ ರೇನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇರೋದು ನಿಮ್ಮ ಫೇವ್ರೇಟ್ ಕಾರ್ಯಕ್ರಮ ಕಲರ್ಫುಲ್ ಪ್ರೋಗ್ರಾಮ್ ನವಿಲು ಗರಿ. ಸೊ ಸಮ್ಮರ್ನಲ್ಲಿ ಭೇಟಿಯಾಗಿದ್ವಿ, ಹಲವಾರು ವಿಚಾರಗಳ ಬಗ್ಗೆ ಕೂಡ ಮಾತಾಡಿದ್ವಿ ಅಲ್ವಾ. ಈಗ ಬಿಸಿಲೇ ಇರಲಿ ಮಳೆಯೇ ಇರಲಿ ಅನ್ನೋ ಹಾಗೆ ಬಿಸಿಲು ಮಳೆ ಎರಡೂ ಇದೆ, ಹಾಗೆ ಮಾವಿನ ಹಣ್ಣಿನ ಭರಾಟೆ ಕೂಡ ಸಖತ್ತಾಗಿ ನಡೀತಾ ಇದೆ ಅಲ್ವಾ. ಮಕ್ಕಳಿಗೆ ಸ್ಕೂಲ್ ಓಪನ್ ಆಯಿತು, ಮೇಜರ್ ಎಕ್ಸಾಮ್ಸ್ ಎಲ್ಲ ಮುಗೀತು, ಹಲವಾರು ಚೇಂಜಸ್ನ ಪ್ರತಿದಿನ ಪ್ರತಿಕ್ಷಣನ ನೋಡ್ತಾ ಇದ್ದೀವಲ್ವಾ. ಇವತ್ತು ಜೂನ್ 4th, June 4 ನಿಮಗೆ ಗೊತ್ತು ಏನು ಸ್ಪೆಷಾಲಿಟಿ ಅಂತ ಹೇಳಿ ಬೆಳಗಿಂದ ನಮ್ಮ ಸ್ಟೇಷನಲ್ಲಿ ಎಲ್ಲ ಸ್ಟೇಷನ್ಗಳಲ್ಲೂ ಕೂಡ ಕೇಳ್ತಾ ಇದ್ದೀರಾ. ನಮ್ಮ ಹೆಮ್ಮೆಯ ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಬರ್ತ್ಡೇ ಆನಿವರ್ಸರಿ. ಇವತ್ತಿಗೆ ಅವರಿಗೆ 80 ವರ್ಷ ತುಂಬ್ತಿದ್ರು. ಹಾಡುಗಳ ಲೋಕದಲ್ಲಿ ನಮ್ಮೊಡನೆ ಅವರು ಸದಾ ಇರ್ತಾರೆ ತಾನೇ. ಇನ್ನು ನಮ್ಮ ನಿಮ್ಮ ಈ ಬಂಧ ಅನುಬಂಧದಲ್ಲಿ ಪ್ರಯಾಣವನ್ನು ಪ್ರಾರಂಭಿಸೋಣ. ಸರಿ, ಇನ್ನು ಖಂಡಿತವಾಗ್ಲೂ ತಡ ಯಾಕೆ

ಎಫ್ ಎಂ ರೇನ್ಬೋದಲ್ಲಿ ಮ್ಯೂಸಿಕಲ್ ಇಯರ್ಸ್ ನೀವು ಕೇಳ್ತಾ ಇದ್ದೀರಾ. ಕಲರ್ಫುಲ್ ಪ್ರೋಗ್ರಾಮ್ ನವಿಲುಗರಿ. ಸೊ ನವಿಲುಗರಿಯಲ್ಲಿ ಸಮಯ ಸರಿಯಾಗಿ 12:12 ನಾವು ಪ್ರತಿಯೊಂದು ಕ್ಷಣನೂ ಇವಾಗ ಹೇಗೆ ಜೀವಿಸ್ತಾ ಇದ್ದೀವಿ ಅಂದರೆ ಸೋಷಿಯಲ್ ಮೀಡಿಯಾಗೋಸ್ಕರ ಜೀವಿಸ್ತಾ ಇದ್ದೀವಿ ಅಂತ ಹೇಳಿ ಅನಿಸ್ಬಿಡುತ್ತೆ. ನೀವು ಎಲ್ಲೇ ಹೋಗಿ ಎಲ್ಲೇ ಮಾಡಿ ಎಲ್ಲರೂ ತಲೆನೂ ಬಗ್ಗಿರುತ್ತೆ ಹೊರತು ಎತ್ತಿರೋಂಗೆ ಇಲ್ಲ. ಎಲ್ಲರೂ ತಲೆ ತೆಗೆಸ್ಕೊಂಡು ಮೀಡಿಯಾ ನಮ್ಮ ಮೊಬೈಲ್ಗಳಲ್ಲಿ ಅಥವಾ ಲ್ಯಾಪ್ಟಾಪ್ಗಳಲ್ಲಿ ತಲೆ ಹುದುಗಿಸ್ಕೊಂಡ್ಬಿಟ್ಟಿರ್ತಾರೆ. ಮೋಸ್ಟ್ ಆಫ್ ದೆಮ್ ಸೋಷಿಯಲ್ ಮೀಡಿಯಾದಲ್ಲಿ ಎಂಗೇಜ್ ಆಗಿರ್ತಾರೆ ಅಂತ ನಾನು ಹೇಳ್ತಾ ಇರೋದು. ಆಮೇಲೆ ಇನ್ನೊಂದೇನಾಗುತ್ತೆ ಅಂತ ಹೇಳಿದ್ರೆ ಬೆಳಗ್ಗೆ 7 ಸೋಷಿಯಲ್ ಮೀಡಿಯಾ ನಮ್ಮ ಸಾಮಾಜಿಕ ಜಾಲತಾಣವನ್ನು ನೋಡ್ತಾ ಹಾಗೆ ಮಲಗೋ ತನಕ ಈ ಸೋಷಿಯಲ್ ಮೀಡಿಯಾದಲ್ಲಿ ತೇಲಿ ಮುಳುಗೋಗ್ತಿದ್ದೇವಲ್ವಾ. ರೀಲ್ನ ಮಾಡೋರು ಕಂಟೆಂಟ್ ಕ್ರಿಯೇಟರ್ಸ್ ಲೈಕ್ಸ್ ಎಷ್ಟು ಬರುತ್ತೆ ಹಾಗೆ ಅಂತ ಹೇಳಿ ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತಾ ಇರ್ತಾರೆ. ನೀವೇ ನೋಡಿದಿರಲ್ಲ, ಒಂದು ಸತಿ ಒಂದು ರೀಲ್ನ ಅಥವಾ ಇನ್ಯಾವುದನ್ನೋ ಕಂಟೆಂಟ್ ನೋಡ್ತಾ ಇದ್ದರೆ ಮುಂದಕ್ಕೆ ನೆಕ್ಸ್ಟ್ ಏನು ಅಂತ ನಾವೇ ಎಷ್ಟೊಂದು ಟೈಮನ್ನು ಅದರಲ್ಲೇ ಹುಡುಗಿಸ್ಬಿಟ್ಟಿರ್ತೀವಿ. 1 ಅಂತ ನೋಡೋಕ್ಕೆ ಹೋಗ್ತೀವಿ, 4 4 14 ಆಗುತ್ತೆ, 40 ಹೀಗೆ ಜಾಸ್ತಿ ಆಗ್ತಾನೇ ಹೋಗ್ತಾ ಇದೆ. ಎಷ್ಟೊಂದು ಜನಕ್ಕೆ ಅದು ಲೈಫ್ ಖಂಡಿತವಾಗ್ಲು, ಆದರೆ ಇನ್ನಷ್ಟು ಫಾಲೋಯರ್ಸ್ಗೆ ಇದು ಸರಿ ಇದೆಯಾ ತಪ್ಪಾಗಿದೆಯಾ ಅಂತ ಯೋಚಿಸೋಕ್ಕೆ ಕೂಡ ಗೊತ್ತಾಗ್ತಾ ಇಲ್ಲ. ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಈ ಫುಡ್ ಕಂಟೆಂಟ್ನಲ್ಲಿ ಅದರಲ್ಲೂ ಪೂರ ಡೀಟೇಲ್ಸ್ ಕೊಡ್ತಾರೆ, ಎಷ್ಟೋ ಹೆಲ್ದಿ ಅಂತ ಕೂಡ ಹೇಳ್ತಾರೆ. ಅದು ಯಾವ ಲೈಫ್ ಸ್ಟೈಲ್ಗೆ ಅದು ಇಷ್ಟ ಆಗುತ್ತೆ, ಸರಿ ಹೊಂದ

ಅಂತ ತಿಳ್ಕೋಬೇಕಾದವರು ನಾವೇ ತಾನೆ. ಹೌದು, ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋದೇನು ಗೊತ್ತಾ, ನಮ್ಮ ಊಟದ ತಟ್ಟೆಯನ್ನು ಸೋಷಿಯಲ್ ಮೀಡಿಯಾ ಹೇಗೆ ಆವರಿಸ್ಕೊಂಬಿಟ್ಟಿದೆ ಅಂತ ಹೇಳಿಬಿಟ್ಟು. ಊಟ ತಟ್ಟೆಗೂ ಸೋಷಿಯಲ್ ಮೀಡಿಯಾಗೂ ಏನು ಚಂದ್ರಿಕಾ ಸಂಬಂಧ ಅಂತ ಹೇಳಿದ್ರೆ, ಹೌದು ತುಂಬಾ ಇದೆ. ಈ ಸಾಮಾಜಿಕ ಜಾಲತಾಣಗಳಿದೆಯಲ್ಲ, ಸೋಷಿಯಲ್ ಮೀಡಿಯಾ ಎಷ್ಟು ಇನ್ಫ್ಲುಯೆನ್ಸ್ ಮಾಡಿದೆ ಅಂದರೆ, ನೋಡಿ ನಾವು ಹಾಕೋ ಡ್ರೆಸ್ ಇರ್ಬೋದು, ಮೇಕಪ್ ಇರ್ಬೋದು, ಹಾಗೆ ನಾವು ತಿನ್ನೋ ಆಹಾರ ಇರ್ಬೋದು, ಮಾತಾಡೋ ಸ್ಟೈಲ್ ಇರ್ಬೋದು, ಎಲ್ಲ ಕೂತ್ಕೊಂಡು ದ ಸೋಕಾಲ್ಡ್ ಆಗಂತುಕ ಸ್ನೇಹಿತರು ಅಂದರೆ ಎಲ್ಲೋ ಇರ್ತಾರೆ, ಅವ್ರು ಯಾರು ಅಂತ ನಮಗೂ ಗೊತ್ತಿಲ್ಲ, ಅವರು ಡಿಸೈಡ್ ಮಾಡ್ತಾ ಇರ್ತಾರೆ. ಕೂತ್ರೆ ನಿಂತರೆ ಸೋಷಿಯಲ್ ಮೀಡಿಯಾದೇ ಧ್ಯಾನ, ಊಟದ ತಟ್ಟೆ ಮುಂದೆ ಕೂತ್ಕೊಂಡಾಗಲೂ ಅದರದ್ದೇ ಚಿಂತೆ. ದಪ್ಪ ಸಣ್ಣ ಏನು ಮಾಡ್ಬೋದು, ಏನು ತೊಗೋಬೋದು ಅಂತ ಹೇಳಿಬಿಟ್ಟು, ಹೀಗೆ ಈಗಿನ ಯಂಗರ್ ಜನ್ರೇಷನ್ನು ಅದರಲ್ಲಿ ತುಂಬಾ ತಲೆ ಕೆಡಿಸ್ಕೊಳ್ಳೋ ಹಾಗೆ ತಲೆ ಕೆಡಿಸ್ಕೊಂತಾನೂ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ನೀವು ಸೋಷಿಯಲ್ ಮೀಡಿಯಾದಿಂದ ಫುಡ್ ಫಿಟ್ನೆಸ್ ಹೇಗೆ ಇನ್ಫ್ಲುಯೆನ್ಸ್ ಆಗಿದ್ದೀರಾ ಅಂತ ಹೇಳಿ ನನಗೆ ವಾಟ್ಸಪ್ ಮಾಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013, ವಾಟ್ಸಪ್ ನಂಬರ್ 9480901013ಗೆ ನೀವು ಮೆಸೇಜ್ ಮಾಡಬಹುದು, ನೀವು ಸೋಷಿಯಲ್ ಮೀಡಿಯಾದಿಂದ ಈ ಫುಡ್ ಅಥವಾ ಫಿಟ್ನೆಸ್ಗೆ ಹೇಗೆ ಇನ್ಫ್ಲುಯೆನ್ಸ್ ಆಗಿದ್ದೀರಾ ಅಂತ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಫ್ಎಂ ರೇನ್ಬೋದಲ್ಲಿ ನೀವು ಕೇಳ್ತಾ ಇದ್ದೀರಾ ಕಲರ್ಫುಲ್ ಪ್ರೋಗ್ರಾಮ್ ನವಿಲುಗರಿ ಕಾರ್ಯಕ್ರಮವನ್ನು. ನಾನು ನಿಮ್ಮೊಟ್ಟಿಗೆ ಚಂದ್ರಿಕಾ. ಈಗಿನ ಯಂಗ್ಸ್ಟರ್ಸ್, ಜೆನ್ಸಿಗಳು ಅಂತ ಹೇಳ್ತೀವಲ್ಲ, ಎಷ್ಟು ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ ಅಂದರೆ, ನಾವು ಹೇಳ್ತಾ ಇರೋದು ಪರ್ಟಿಕ್ಯುಲರ್ಲಿ ಯಾರ ಬಗ್ಗೆನೂ ಅಲ್ಲ, ಯಾರು ಸುಮಾರಾಗಿ ನೀವು ಎಲ್ಲ ಕಡೆ ನೋಡಿದಾಗ ನಿಮ್ಮ ಮನೆಗಳಲ್ಲಿರಬಹುದು ಅಥವಾ ಯಾರು ಮಾತಾಡಿದಿರಬಹುದು ಅದ್ರ ಬಗ್ಗೆ ಹೇಳ್ತಾ ಇರೋದು. ಎಫ್ ಬಿಲಿರ್ಬೋದು, ಇನ್ಸ್ಟಾದಲ್ಲಿರ್ಬೋದು, ಎಷ್ಟು ಲೈಕ್ಸ್ ಬಂತು, ನನಗಿಂತ ಅವರಿಗೆ ಯಾಕೆ ಇಷ್ಟೊಂದು ಲೈಕ್ಸ್ ಬಂದುಬಿಟ್ಟಿದೆ, ಎಷ್ಟೊಂದು ಫಾಲೋವರ್ಸ್ ಇದ್ದಾರಲ್ಲ ಅವರಿಗೆ, ಅಯ್ಯೋ ದೇವ ಅಂತೆಲ್ಲ ಹೇಳಿಬಿಟ್ಟು ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಒಂದು ಫೋಟೋ ಇನ್ಸ್ಟಾದಲ್ಲಿ ಬಿಟ್ಟರೆ ಸಾವಿರಾರು ಲೈಕ್ಸ್ ಬರುತ್ತೆ, ಇದರಲ್ಲಿ ನಂದೇ ನಾನೇನು ಮಾಡಬೇಕು ಅಷ್ಟೊಂದು ಲೈಕ್ ಬರೋಕ್ಕೆ ಅಂತ ಹೇಳಿ ನೆಕ್ಸ್ಟು ತಲೆ ಕೆಡಿಸ್ಕೊತೀವಿ. ಇದು ಒಂಥರ ತುಮುಲ ಶುರು ಆಗುತ್ತೆ ಈ ಸೋಷಿಯಲ್ ಮೀಡಿಯಾ ಕೀಳು. ಯಾಕೆ ಅಂತ ಹೇಳಿದ್ರೆ, ನಾವು ಆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅವ್ರ ಫೋಟೋಗೆ ಇಷ್ಟು ಲೈಕ್ ಬಂತು ಅಂದರೆ, ಸೊ ನಾವು ಆ ಫೋಟೋನ ವಿಡಿಯೋನ ಡೀಪಾಗಿ ಯೋಚಿಸ್ತಾ ಹೋಗ್ತೀವಿ, ನೋಡ್ತೀವಿ. ಸೊ ಅವರು ಹೀಗೆ ಸ್ಲಿಮ್ ಆಗಿದ್ದಾರೆ, ಅವರು ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದಾರೆ, ಅವರು ಈ ಥರ ಡ್ರೆಸ್ ಹಾಕ್ಕೊಂಡಿದ್ದಾರೆ, ಸೊ ನಾನು ಆ ರೀತಿ ಇದ್ದರೆ ನನಗೆ ಜಾಸ್ತಿ ಲೈಕ್ಸ್ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳಿಬಿಟ್ಟು ಒಂಥರ ಸ್ಟ್ರೆಸ್ ಮಾಡ್ಕೊಳ್ಳೋಕ್ಕೆ ಶುರು ಆಗಿಬಿಡ್ತಾರೆ ಜೀವನನ. ಇದು ಇವತ್ತಿನ ಮೇನ್ ಪ್ರಾಬ್ಲಮ್ ಕೂಡ ಆಗಿದೆ. ಹದಿಹರೆಯದವರ ಊಟದ ತಟ್ಟೆಗೆ ಸೋಷಿಯಲ್ ಮೀಡಿಯಾ ಕೈ ಹಾಕಿದೆ. ಯಾಕೆ ಅಂತ ಹೇಳಿದ್ರೆ, ಆಹಾರ ಪದ್ಧತಿನೇ ಬದಲಿಸ್ತಾ ಇದೆ. ನಾವು ಇವಾಗ ಕ್ಯಾಲ್ಕಟ್ಟಾ ಯೂನಿವರ್ಸಿಟಿಲಿ ಒಂದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಒಂದು ರಿಸರ್ಚ್ ಮಾಡಿದ್ರು, ಆಹಾರ ಪದ್ಧತಿ ಮೇಲೆ ಸಾಮಾಜಿಕ ಮಾಧ್ಯಮದ ಪ್ರಭಾವ ಅಂತ. ಅದರಲ್ಲಿ ಈ ಟಾಪಿಕ್ನಲ್ಲಿ ಏನಾಯಿತು ಗೊತ್ತಾ, ಈ ಅಧ್ಯಯನದಲ್ಲಿ 43% ಸಾಮಾನ್ಯವಾಗಿ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಸೇವಿಸಿದರೆ, ಇನ್ನು 53% ಸ್ಟೂಡೆಂಟ್ಸ್ ಏನು ಮಾಡಿದ್ರು ಅಂದರೆ, ಸಾಮಾಜಿಕ ಮಾಧ್ಯಮದಿಂದ ಅಂದರೆ ಸೋಷಿಯಲ್ ಮೀಡಿಯಾದಿಂದ ಇನ್ಫ್ಲುಯೆನ್ಸ್ ಆಗಿ ಡೈಲಿ ಊಟದಲ್ಲಿ ಹೊಸ ಆಹಾರ ಪದ್ಧತಿನ ಪ್ರಾಕ್ಟೀಸ್ ಮಾಡಿಕೊಂಡಿದ್ದಾರೆ. ಇನ್ನು ಟರ್ಕಿಲೂ ಕೂಡ ಇದೇ ರೀತಿ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು, ಅತಿಯಾಗಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ನಿಂದಾಗಿ ಅನಾರೋಗ್ಯದ ಬಾಗಿಲನ್ನು ತಟ್ತಾ ಇದ್ದಾರೆ ಅವರೆಲ್ಲ ಅಂತ ಹೇಳಿ. ರೀಲ್ಸ್ನಲ್ಲಿ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ತುಂಬ ಜನ ಆಹಾರ ಸೇವನೆಯನ್ನು ಕಡಿಮೆ ಮಾಡ್ತಾ ಇರೋದು ಕೂಡ ಪತ್ತೆ ಆಗಿದೆ. ಆದ್ದರಿಂದ ಸ್ವಲ್ಪ ಆ ರೀಲ್ಸ್ ಜೊತೆಗೆ ನಮ್ಮ ಈ ದೇಹವೇ ದೇಗುಲ ಅನ್ನೋದನ್ನು ಕೂಡ ಕಂಡಿಟ್ಕೊಂಡ್ರೆ ಒಳ್ಳೆಯದಲ್ಲ.

ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳ್ತಾ ಇರೋದು ಕಲರ್ಫುಲ್ ಪ್ರೋಗ್ರಾಮ್ ಯಾವುದು ಅಂತ ಹೇಳಿದ್ರೆ ನವಿಲಗರಿ. ನವಿಲಗರಿಯಲ್ಲಿ ನಾವು ಇವತ್ತಿನ ಯಂಗರ್ ಜನರೇಷನ್ ಜೆನ್ಸಿಗಳೆಲ್ಲ ಹೇಗೆ ಇದರಿಂದ ಇನ್ಫ್ಲೂಯೆನ್ಸ್ ಆಗಿಬಿಟ್ಟಿದ್ದಾರೆ, ಎಷ್ಟೊಂದು ನಮ್ಮ ಫುಡ್ ಟ್ರ್ಯಾಪಿಂಗ್ ಇರಬಹುದು, ಯಾವ ರೀತಿ ನಾವು ಇದು ಬಾಡಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ನಾವು ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ನೀವು ಕೂಡ ಹಾಗೆ ನಮ್ಮ ಜೊತೆ ಶೇರ್ ಮಾಡ್ಬೋದು, ನೀವು ಸೋಷಿಯಲ್ ಮೀಡಿಯಾದಿಂದ ಫುಡ್ ಅಥವಾ ಫಿಟ್ನೆಸ್ ಹೇಗೆ ಇನ್ಫ್ಲೂಯೆನ್ಸ್ ಆಗಿದ್ದೀರಾ ಅಂತ ಹೇಳಿಬಿಟ್ಟು, ಸೋಷಿಯಲ್ ಮೀಡಿಯಾದಿಂದ ಫುಡ್ ಅಥವಾ ಫಿಟ್ನೆಸ್ ಹೇಗೆ ನಿಮಗೆ ನಿಮ್ಮ ಲೈಫಲ್ಲಿ ಇನ್ಫ್ಲೂಯೆನ್ಸ್ ಆಗಿದೆ ಅಂತ ಹೇಳಿಬಿಟ್ಟು ತಿಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013, ನಮ್ಮ ವಾಟ್ಸಪ್ ಸಂಖ್ಯೆ 9480901013, ಇಲ್ಲಿಗೆ ನೀವು ಮೆಸೇಜ್ನ ಮಾಡಬಹುದು. ಆಮೇಲೆ ಇವರು ಹೇಳ್ತಾ ಇದ್ದಾರೆ ಯಾರು ಅಂತ ಹೇಳಿದ್ರೆ ಸುಮಿತ್ರ ಸಂಡೂರ್ನಿಂದ, ಹೌದು ನಾನು ಸೋಷಿಯಲ್ ಮೀಡಿಯಾದಿಂದ ಇನ್ಫ್ಲೂಯೆನ್ಸ್ ಆಗಿದ್ದೀನಿ, ಯಾಕೆ ಅಂತ ಹೇಳಿದ್ರೆ ಆನ್ಲೈನ್ ಕ್ಲಾಸು ನನಗೆ ನನ್ನ ಹೆಲ್ತನ್ನ ಇಂಪ್ರೂವ್ ಮಾಡಿದೆ ಅಂತ ಹೇಳ್ಬಿಟ್ಟು. ವೆರಿ ನೈಸ್. ಈ ಥರ ಒಂದು ಒಳ್ಳೆ ಪಾಸಿಟಿವ್ ಥಿಂಕಿಂಗ್ ಇದ್ದರೆ ಖಂಡಿತವಾಗ್ಲೂ ಅದು ನಮಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅನು ಅನ್ನೋರು ಕೂಡ ಮೆಸೇಜ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಡೆಫಿನೆಟ್ಲಿ ಸೋಷಿಯಲ್ ಮೀಡಿಯಾ ಖಂಡಿತವಾಗ್ಲೂ ಇನ್ಫ್ಲೂಯೆನ್ಸ್ ಆಗಿದೆ, ಡಯೆಟ್ ಇರಬಹುದು ಬೇರೆ ಇನ್ಯಾವುದೋ, ಅದು ಬೋತ್ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ವೇಲೂ ಇರುತ್ತೆ. ಪೀಪಲ್ ಸ್ಟಾರ್ಟೆಡ್ ಫಾಲೋಯಿಂಗ್ ಬ್ಲೈಂಡ್ಲಿ, ದಟ್ ಈಸ್ ರಾಂಗ್ ಎಫೆಕ್ಟ್ ಆನ್ ದ ಬಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದೆಲ್ಲ ನಮಗೆ ದಿನನಿತ್ಯದಲ್ಲಿ ಈಗ ನಾವು ಎಷ್ಟು ಸೋಷಿಯಲ್ ಮೀಡಿಯಾದೊಳಗೆ ಹೊಕ್ಕುಬಿಟ್ಟಿದ್ದೀವೋ ಅದರಿಂದ ಬರೋದು ಕಷ್ಟ ಆಗ್ತಾ ಇದೆ, ಆದ್ದರಿಂದ ಯಂಗರ್ ಜನ್ರೇಷನ್ಗೆ ಕಷ್ಟನೂ ಕೂಡ ಆಗ್ತಾ ಇದೆ. ಇನ್ನೂ ಬಹಳಷ್ಟು ಜನ ಮೆಸೇಜ್ ಮಾಡ್ತಿದ್ದೀರಾ, ಒಂದೆರಡು ಹಾಡಿನ ನಂತರ ಎಲ್ಲ ನಿಮಗೆ ಖಂಡಿತವಾಗ್ಲೂ ಯಾರ್ಯಾರು ಮೆಸೇಜ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಮೆಸೇಜ್ನ ಅಂತ ಹೇಳಿ ಓದೋಣ.

0: ಗರಿ
1: ಪ್ರತಿದಿನ ಮಧ್ಯಾಹ್ನ 12:05 1:10
2: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

0: The Indian Navy invites online applications from unmarried male and female candidates for 10+2 BTech Cadet Entry Scheme Permanent Commission. Last date for submission is 18 June 2026. For more details, visit www.joinindiannavy.gov.in. The Indian Navy. Combat ready, cohesive, Atmanirbhar. Safeguarding seas for a Viksit Samriddh Bharat. Join Indian Navy.
1: ಎಫ್ಎಂ ರೇನ್ಬೋ 101.3 ಮೆಗಾಹೆರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಕಾರ್ಯಕ್ರಮ ನವಿಲುಗರಿ. ನವಿಲುಗರಿಯಲ್ಲಿ ನಾವು ಈ ಫುಡ್ ಡಿಸಾರ್ಡರ್ ಹೇಗಾಗ್ಬಿಟ್ಟಿದೆ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಅಂತ ಹೇಳಿ ಮಾತಾಡ್ತಾ ಇದ್ದಾಗ ಈ ಬಂಧ ನಮ್ಮ ಅನುಬಂಧದಲ್ಲಿ ಒಂದು ವಾಕ್ ಮಾಡಿಕೊಂಡು ಬರೋಣ ಅನ್ನಲ್ಲ, ಆಗ ನಾವು ಇದು ಡಿಸ್ಕಸ್ ಮಾಡ್ತಾ ಇರೋದು ಈ ಫುಡ್ ಡಿಸಾರ್ಡರ್ನಿಂದ ಹುಡುಗರಿಗಿಂತ ಹುಡುಗಿರೇ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಏನದು ಅಟ್ರಾಕ್ಟ್ ಆಗ್ತಾ ಇರೋದು ಅಂತ ಹೇಳಿಬಿಟ್ಟು ಹೇಳ್ತಾರೆ ನಮ್ಮ ರಿಸರ್ಚ್. ಈ ರಿಸರ್ಚ್ ಮೂಲಕ ಏನೇ ಅಧ್ಯಯನದ ಮೂಲಕ ಏನಾಗಿದೆ ಅಂತ ಹೇಳಿದ್ರೆ, ಅಂದರೆ ಹುಡುಗಿಯರು ತುಂಬ ಫಿಟ್ನೆಸ್ ಅಂತ ಹೇಳೋಕ್ಕಿಂತ ಜಾಸ್ತಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾವ ರೀತಿ ಇರಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಫಾಲೋಯರ್ಸ್ಗೆ ತಾನು ಚೆನ್ನಾಗಿ ಕಾಣಬೇಕು ಅನ್ನೋದು ತುಂಬ ತಲೆಗೆ ಹಚ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಹೆಚ್ಚು ಇನ್ಫ್ಲುಯೆನ್ಸರ್ಸ್ ಬೇಕು ಇದಕ್ಕೆ ಹಾಗೆ ಅನ್ನೋ ಯೋಚನೆಯಲ್ಲಿ ಸದಾ ಟಾಪಿಕ್ ಒಂದಾದ್ಮೇಲೆ ಒಂದು ಟಾಪಿಕ್ನ ಸರ್ಚ್ ಮಾಡ್ತಾನೆ ಇರ್ತಾರೆ. ಫಸ್ಟ್ ಆಫ್ ಆಲ್ ನಾವು ಓದೇನು, ನಮ್ಮ ಕೆಲಸ ಏನು, ಅದನ್ನು ಬಿಟ್ಟು ಇದನ್ನು ಜಾಸ್ತಿ ತಲೆ ಕೆಡಿಸ್ಕೊತಾ ಹೋಗ್ತಾ ಇದ್ದಾರೆ ಯಂಗರ್ ಜನ್ರೇಷನ್ ಅಂತ ಹೇಳ್ತಾರೆ, ಅದರಲ್ಲೂ ಹುಡುಗಿರು. ಸೊ ಈ ಬಾಲಕಿಯರಿಗೆಲ್ಲಿ ಒಂದು ತಿನ್ನುವ ನಡವಳಿಕೆಯ ಅಸ್ವಸ್ಥತೆ ಕಂಡುಬಂದಿದೆ ಅಂತ ಹೇಳಿ ರಿಸರ್ಚರ್ಸ್ ಹೇಳ್ತಾ ಇದ್ದಾರೆ. ಹೈ ಪ್ರೋಟೀನ್ ಇರ್ಬೋದು, ಇದೇ ರೀತಿ ಡಯಟ್ ಚಾರ್ಟ್ ಮಾಡ್ಕೋತಾರೆ, ಒಂದು ನಿಮಿಷ ಯೋಚಿಸಬೇಕು ಇದೇ ರೀತಿಯಲ್ಲಿ ಇರಬೇಕು, ನಾನು ಹಿಂಗೆ ಇರಬೇಕು, ಇಷ್ಟೇ ತಿನ್ನಬೇಕು, ಸ್ವಲ್ಪ ತಿಂದರೆ ಸಾಕು, ನನ್ನ ಬಾಡಿ ಫಿಗರ್ ಹೀಗೆ ಇರಬೇಕು ಅಂತೆಲ್ಲ ಹೇಳಿಬಿಟ್ಟು ತುಂಬ ತುಂಬ ತುಂಬ ತಲೆ ಕೆಡಿಸ್ಕೊತಾ ಇದ್ದಾರೆ. ಆದರೆ ಒಂದು ನಿಮಿಷ ಯೋಚಿಸಿ, ನಾವು ಎಲ್ಲೋ ಕೂತ್ಕೊಂಡು ಅಂತ ಹೇಳಿದ್ನಲ್ಲ ಆವಾಗಲೇ, ಎಲ್ಲೋ ಕೂತ್ಕೊಂಡು ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡ್ತಿದ್ದಾರೆ, ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ. ಎಸ್, ಇಟ್ ಈಸ್ ಪಾಸಿಟಿವ್, ಖಂಡಿತವಾಗ್ಲೂ ತಗೊಳ್ಳೋಣ. ಆದರೆ ನಾವಿರೋ ವಾತಾವರಣ ಏನು, ನಾವು ಯಾವ ಊರಲ್ಲಿದ್ದೀವಿ, ಇಲ್ಲಿನ ವಾತಾವರಣ ಏನು, ಇಲ್ಲಿ ಸಿಗುವಂತಹ ತರಕಾರಿ ಹಣ್ಣುಗಳು ಏನು, ಅದಕ್ಕೆ ತಕ್ಕಂಗೆ ನಾವು ನಮ್ಮ ಆಹಾರವನ್ನು ಹೊಂದಿಸ್ಕೊಂಡ್ರೆ ತುಂಬಾ ಒಳ್ಳೆಯದು, ದೇಹಸ್ಥಿತಿ ಕೂಡ ಚೆನ್ನಾಗಿರುತ್ತೆ. ಈ ಆಹಾರ ಪದ್ಧತಿ ಬಗ್ಗಿಸ್ಕೊತಾ ಹೋದ್ರೆ ಏನಾಗುತ್ತೆ ಅಂದರೆ ಖಂಡಿತವಾಗ್ಲೂ ಫಿಟ್ನೆಸ್ಸು ಇರುತ್ತೆ, ನಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಕೆಲವು ಬೇರೆ ಕಡೆ ನೋಡಿದ್ದನ್ನು ನಮ್ಮ ಫುಡ್ ಲೈಫ್ ಸ್ಟೈಲ್ಗೆ ನಾವು ತುಂಬ ಬೇಗ ಪ್ರಿಪೇರ್ ಮಾಡಿ ಹಿಂಗೆ ಮಾಡಬೇಕು ಅಂತ ಹೇಳಿ ತಲೆಯಲ್ಲಿ ಹೋಗ್ಬಿಟ್ಟಿರುತ್ತೆ. ಆದರೆ ಅದಕ್ಕಿನ್ನ ಈ ರೀತಿಯಲ್ಲಿ ನಾವು ನಮ್ಮ ವಾತಾವರಣಕ್ಕೆ ತಕ್ಕಂಗೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಹೆಲ್ದಿ ಫುಡ್, ಹೆಲ್ದಿ ಲೈಫ್ ನಮ್ಮದಾಗುತ್ತೆ.

ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಫೇವ್ರೇಟ್ ನವಿಲುಗರಿ ಕಲರ್ಫುಲ್ ಪ್ರೋಗ್ರಾಮ್ನ. ನಾನು ನಿಮ್ಮ ಜೊತೆಗೆ ಚಂದ್ರಿಕಾ. ಹಾಗೆಯೇ ನಾವು ಎಷ್ಟೊಂದು ಸಲ ಅನ್ಕೊಂತೀವಲ್ಲ, ದುಡ್ಡಿಗಾಗಿ ಡಿಜಿಟಲ್ ಟ್ರ್ಯಾಪ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಈವನ್ ನಮ್ಮ ಅಡ್ವರ್ಟೈಸ್ಮೆಂಟ್ಸಲ್ಲೂ ಕೂಡ ನೀವು ಕೇಳ್ತಾ ಹೋಗ್ತಾ ಇರ್ತೀರ. ಯಾವುದೋ ವಿಷಯಕ್ಕೆ ವಿಷಯಗಳು ಹೊರಗೆ ಬರಬಾರ್ದು ಅಂತ ಹೇಳಿಬಿಟ್ಟು ಟ್ರ್ಯಾಪ್ ಮಾಡಿ ಮನುಷ್ಯನ ಅಥವಾ ಅವರ ಒಂದು ಗುಂಪನ್ನು ಕೂಡ ಹಿಡ್ದಿರ್ತಾರಲ್ಲ, ಇದು ಕೂಡ ಒಂದು ರೀತಿ ಟ್ರ್ಯಾಪ್ ಅಂತ ಹೇಳ್ಬೋದು. ಹಾಗೆ ಇದು ಕೂಡ ಯಾವುದು ಅಂತ ಹೇಳಿದ್ರೆ ನಮ್ಮ ಸೋಷಿಯಲ್ ಮೀಡಿಯಾ ಬಾಡಿ ಟ್ರ್ಯಾಪ್ ಕೂಡ ಈಗ ನಡೀತಾ ಇರೋದು. ಇಷ್ಟೊತ್ತು ನಾವು ಮಾತಾಡೋದ್ವಲ್ಲ ಅದನ್ನು ಬಾಡಿ ಟ್ರ್ಯಾಪ್ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ನಾವು ಅದಕ್ಕೋಸ್ಕರ ತುಂಬ ಇನ್ಫ್ಲುಯೆನ್ಸ್ ಆಗಿ ಇದ್ಬಿಟ್ಟಿರ್ತೀವಿ. ರೀಲ್ಸ್ ಇರಬಹುದು, ಫೋಟೋ ಹಾಕಿದ್ರಿರ್ಬೋದು, ಹೇಗೆ ಚೆನ್ನಾಗಿ ಕಾಣ್ತೀವಿ ಅಂತ ಇರ್ಬೋದು, ಅಲ್ಲಿಂದ ಶುರುವಾಗುತ್ತೆ ನೋಡಿ. ಈ ಹೋಲಿಕೆ ಅಂತ ಇದೆಯಲ್ಲ, ಕಂಪ್ಯಾರಿಸನ್, ಅದು ತುಂಬ ಬೇಗ ಇನ್ಫ್ಲುಯೆನ್ಸ್ ಆಗುತ್ತೆ. ಈ ಕಂಪ್ಯಾರಿಸನಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ರೀತಿ ಜಲಸಿ ಕೂಡ ಶುರುವಾಗ್ತಾ ಹೋಗುತ್ತೆ. ಈ ಕಂಪೇರ್ ಮಾಡಿಕೊಂಡಾಗ ತನ್ನ ಕೈಲಿ ಅದಾಗಲಿಲ್ಲ ಅಂತ ಹೇಳಿದಾಗ ನಮ್ಮ ಹೇಟ್ರೆಡ್ನೆಸ್ ಶುರುವಾಗುತ್ತೆ, ದ್ವೇಷ ಬೆಳೆಸ್ಕೋತೀವಿ, ಆಮೇಲೆ ಜಲಸಿ ಒಂದು ರೀತಿಯಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಏನಾರು ಮಾಡಬೇಕು, ನಾನು ಟ್ರೈ ಮಾಡಬೇಕು, ಇದನ್ನಕ್ಕಿಂತ ಜಾಸ್ತಿ ನಾನು ಇನ್ಫ್ಲುಯೆನ್ಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಸ್ಟ್ರೆಸ್ನ ತಗೋತಾರೆ, ಪ್ರೆಷರ್ ತಗೋತಾರೆ. ಸೊ ಯಂಗ್ಸ್ಟರ್ಸ್, ಆಮೇಲೆ ಈ ಯಂಗರ್ ಜನ್ರೇಷನ್ ಇರ್ಬೋದು, ಇದೆಲ್ಲ ಸ್ಟ್ರೆಸ್ಸು ಇದೆಲ್ಲ ಜಾಸ್ತಿ ಆದಾಗ ಏನಾಗುತ್ತೆ, ಮೆಂಟಲ್ ಹೆಲ್ತು ಅಪ್ಸೆಟ್ ಆಗ್ತಾ ಹೋಗುತ್ತೆ, ಡಿಪ್ರೆಷನ್ ಶುರು ಆಗುತ್ತೆ, ಆತಂಕಕ್ಕೆ ಒಳಗಾಗ್ತಾ ಇರ್ತಾರೆ. ಇದು ಒಂಥರ ಗೀಳು, ನಾವು ಯಾರು ಹೇಳಿದ್ರು ಅವ್ರ ತಲೆಗೆ ಹೋಗೋದಿಲ್ಲ. ಸೊ ನಿದ್ರಾಹೀನತೆ ಇರಬಹುದು, ಆಮೇಲೆ ರೆಸ್ಟ್ರಿಕ್ಟೆಡ್ ಫುಡ್ ಆಹಾರ ಕ್ರಮ ಇರಬಹುದು, ಅದಕ್ಕೆಲ್ಲ ಒಳಗಾಗ್ತಾರೆ. ಇಷ್ಟಂದರೆ ಸ್ವಲ್ಪ ಅಂದರೆ ಸ್ವಲ್ಪನೇ ತಿನ್ನಬೇಕು, ನಾನು ಹಿಂಗೆ ಇರಬೇಕು, ಆ ಥರ ಎಲ್ಲ. ಇದು ಒಂದು ರೀತಿ ನಾವು ಏನೇನ್ಬೋದು, ಈ ಕಂಪ್ಯಾರಿಸನ್ ಬಲೆಯೊಳಗಡೆ ಟ್ರ್ಯಾಪ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೆ ನಾನು ನಿಮಗೆ ಕೇಳಿದೆ, ನೀವು ಸೋಷಿಯಲ್ ಮೀಡಿಯಾದಿಂದ ಫುಡ್ ಫಿಟ್ನೆಸ್ ಹೀಗೆ ಯಾವುದಕ್ಕೆ ಇನ್ಫ್ಲುಯೆನ್ಸ್ ಆಗಿದ್ದೀರಾ ಅಂತ ಹೇಳಿಬಿಟ್ಟು. ನೀವು ನಮಗೆ ವಾಟ್ಸಪ್ ಮಾಡಬಹುದು ಇದರ ವಿಷಯವಾಗಿ 9480901013.

ಎಫ್ ಎಂ ರೈನ್ಬೋದಲ್ಲಿ ನೀವು ಕೇಳ್ತಾ ಇದ್ದೀರಾ ನವಿಲುಗರಿ ಕಲರ್ಫುಲ್ ಪ್ರೋಗ್ರಾಮ್ನ. ನಾವು ಇವತ್ತು ಹೇಗೆ ಟ್ರ್ಯಾಪ್ ಆಗುತ್ತೆ ನಮ್ಮ ಬಾಡಿ, ದೇಹ ಒಂದು ದೇಗುಲ ಅಂತ ಹೇಳ್ತೀವಲ್ಲ, ಹೇಗೆ ಟ್ರ್ಯಾಪ್ ಆಗಿಬಿಡ್ತೀವಿ ಈ ಸೋಷಲ್ ಮೀಡಿಯಾ ಇನ್ಫ್ಲೂಯೆನ್ಸಿಂದ, ಅದರಲ್ಲೂ ಯಂಗ್ಸ್ಟರ್ಸ್ ಅಂತ ಹೇಳಿ ಮಾತಾಡ್ತಾ ಇದ್ವಿ. ಹಾಗೆ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದ ಹರಿಹರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯ ಬರ್ತಡೆಗೆ ಶುಭವನ್ನು ಕೋರಿದ್ದಾರೆ. ಹಾಡುಗಳು ಇಷ್ಟ ಆಯಿತು ಅಂತ ಹೇಳಿದ್ರೆ ನಾಗೇಂದ್ರ ತಾವರೆಕೆರೆ ಕುಣಿರ್ಗಲ್ ತಾಲೂಕು, ನಮಸ್ತೆ ಚಂದ್ರಿಕಾ ಮೇಡಮ್, ಸುಮಧುರ ಸುಂದರ ಹಿಂದಿನ ನವಿಲುಗರಿ ಅದ್ಭುತವಾಗಿದೆ ಇವತ್ತಿಂದು ಅಂತ ಹೇಳಿ ಅಂದರೆ ನಮಸ್ತೆ. ಯಾರು ಹೆಬ್ಬಾಳ ರಮೇಶ್ ಅವರು, ನಿಮ್ಮ ಮೆಸೇಜ್ ತುಂಬ ಖುಷಿ ಕೊಡ್ತು ಹೆಬ್ಬಾಳ ರಮೇಶ್ ಅವರೇ, ಹಾಗೆ ಮೆಸೇಜ್ ಮಾಡ್ತಾ ಇರಿ. ಇನ್ನು ನವಿಲುಗರಿ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ, ವಿಷಯ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ. ಆಮೇಲೆ ಇನ್ನು ಬ್ಯಾಕ್ ಟು ನಮ್ಮ ಪಾಯಿಂಟ್, ಏನಾಗುತ್ತೆ ಅಂತ ಹೇಳಿದ್ರೆ ಸೋಷಿಯಲ್ ವರ್ಕರ್ ಒಬ್ಬರಿದ್ದಾರೆ ಬ್ರಿಟಾನಿ ಹೈಡ್ ಅಂತ, ಅವರು ಒಂದು ರಿಸರ್ಚ್ ಅಧ್ಯಯನವನ್ನು ಮಾಡಿದ್ರು. ಅದರಲ್ಲಿ ಏನಾಯಿತು ಗೊತ್ತಾ, ಸೈಬರ್ ಬುಲ್ಲಿಯಿಂಗ್ ಅಂದರೆ ಅವರವರ ಬಾಡಿ ಶೇಮಿಂಗ್ ಇರಬಹುದು, ಬಾಡಿ ಬಗ್ಗೆ ಕೆಟ್ಟ ಕಾಮೆಂಟ್ ಇರಬಹುದು, ಇದೆಲ್ಲ ಸಿ ನಾವು ಬರೀ ರೀಲ್ಸ್ ಹಾಕ್ಬಿಡ್ತೀವಿ ಅಥವಾ ಇನ್ನೇನೋ ಫೋಟೋಸ್ ಹಾಕ್ಬಿಡ್ತೀವಿ ವೀಡಿಯೋಸ್ ಹಾಕ್ಬಿಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹಾಗೆ ಆ ಕಮೆಂಟ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಒಂದು ಮನಸ್ಥಿತಿ ಕೂಡ ಇರಬೇಕು. ಬರೀ ಯಾವಾಗಲೂ ಹ್ಯಾಪಿ ಕಾಮೆಂಟ್ಸ್ ಬರ್ತಾ ಇರೋದಿಲ್ಲ, ನೆಗೆಟಿವ್ ಕಾಮೆಂಟ್ಸು ಬರ್ತಾ ಇರುತ್ತೆ, ಪಾಸಿಟಿವ್ ಕಾಮೆಂಟ್ಸು ಬರ್ತಾ ಇರುತ್ತೆ, ನಿಮಗೆ ಅವೆರಡನ್ನು ಕೂಡ ಹ್ಯಾಂಡಲ್ ಮಾಡೋ ಒಂದು ಮನಸ್ಥಿತಿ ಇರಬೇಕು. ಸಿ ಇದರಿಂದ ಏನಾಗುತ್ತೆ ಅಂದರೆ ಬ್ಯಾಡ್ ಕಾಮೆಂಟ್ಸಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ಫ್ಲೂಯೆನ್ಸರ್ಸ್ಗೆ ಒಂದು ರೀತಿ ಮಾನಸಿಕವಾಗಿ ಹಿಂಸೆ ಆಗುತ್ತೆ, ಅವ್ರನ್ನ ಈವನ್ ಮೆಂಟಲಿ ಕುಗ್ಗಿಸುತ್ತೆ ಕೂಡ ಅತಿಯಾದ ಅದು ಆ ಬ್ಯಾಡ್ ಕಾಮೆಂಟ್ ತೊಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ನೀವು ದಪ್ಪ ಇದ್ದೀರಾ, ಸ್ವಲ್ಪ ನೀವು ಹೇಗಿದ್ದೀರಾ ಅಂತ ಹೇಳಿದಾಗ ಅತಿಯಾದ ವ್ಯಾಯಾಮ ಮಾಡೋದಕ್ಕೆ, ಆಮೇಲೆ ನೋಡೋಕ್ಕೆ ಸಣ್ಣಗೆ ಇರಬೇಕು ಅಂತ ಹೇಳಿಬಿಟ್ಟು ಊಟದಿಂದ ದೂರ ಉಳಿಯುವಂತಹ ಬಹಳಷ್ಟು ಜನ್ರೇಷನ್ನು ಇದೆ ರೀ. ಅಂದರೆ ಬಹಳಷ್ಟು ಜನ ಈ ಯಂಗರ್ ಜನ್ರೇಷನ್ ಅದೇ

ರೀತಿಯಲ್ಲಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಈ ಊಟ ಇದೆಯಲ್ಲ, ಈ ಆಹಾರ ಕೇಂದ್ರಿತ ಇನ್ಸ್ಟಾ ಖಾತೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಅನುಸರಿಸೋರು ಸುಮಾರು 49% ಅವರು ಯಂಗ್ಸ್ಟರ್ಸ್ ಇರ್ತಾರೆ. ಅವರು ಅನೋರೆಕ್ಸಿಯಾ ನರ್ವೋಸಿಯಾ ಅಂತ ಹೇಳಿ, ನರ್ವೋಸಾ ಅನ್ನೋದೊಂದು ರೀತಿ ಆದ ಲಕ್ಷಣ ಪತ್ತೆ ಆಗಿದೆ ಇಲ್ಲದೆ ಅನೋರೆಕ್ಸಿಯಾ ನರ್ವೋಸಾ ಅಂತ ಹೇಳಿಬಿಟ್ಟು. ಏನು ಗೊತ್ತಾ, ಇದು ಒಂದು ರೀತಿ ಈಟಿಂಗ್ ಡಿಸಾರ್ಡರ್ ಅಂತ ಹೇಳ್ತಾರೆ. ತೂಕ ಹೆಚ್ಚಾಗುತ್ತೆ ಅಂತ ಭಯದಿಂದ ಆಹಾರನ ಕಡಿಮೆ ತಿನ್ನೋದು, ಕಟ್ಟುನಿಟ್ಟಾಗಿ ಕಡಿಮೆ ಅಂದರೆ ಕಡಿಮೆ ಮಾಡದೇ ಬಿಡೋದು, ತೂಕನ ಮೇಂಟೈನ್ ಮಾಡೋದು ಇನ್ನೊಂದು ರೀತಿ ಡಿಸಾರ್ಡರ್ ಕೂಡ. ಇದು ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಗಂಭೀರ ಸಮಸ್ಯೆಗೆ ಅವರು ನೂಕ್ತಾ ಹೋಗ್ತಾ ಇದ್ದಾರೆ. ಅದರಿಂದ ಬಿ ಕೇರ್ಫುಲ್.

ಮ್ಯೂಸಿಕಲಿ ಯುಎಸ್ ಮ್ಯಾಜಿಕಲಿ ಯುಎಸ್ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳ್ತಾ ಇರೋದು ನಿಮ್ಮ ಕಲರ್ಫುಲ್ ಪ್ರೋಗ್ರಾಮ್ ನವಿಲುಗರಿ. ನವಿಲುಗರಿಯಲ್ಲಿ ನಾವು ಹೇಗೆ ನಮ್ಮ ಊಟದ ತಟ್ಟೆ ಇನ್ಫ್ಲುಯೆನ್ಸ್ ಆಗಿಬಿಟ್ಟಿದೆ ಸೋಷಿಯಲ್ ಮೀಡಿಯಾದಿಂದ ಅಂತ ಹೇಳಿ ಮಾತಾಡ್ತಿದ್ದಾಗ, ಈ ಸೋಷಿಯಲ್ ಮೀಡಿಯಾದಲ್ಲಿ ಕಾಣೋ ಅನೇಕ ಫೋಟೋಗಳು ಅಥವಾ ವಿಡಿಯೋಗಳಿಗೆ ಫಿಲ್ಟರ್ಸ್ ಹಾಕಿರ್ತಾರೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಆ ಫಿಲ್ಟರ್ಸ್ ಹಾಕಿರೋದ್ರಿಂದ ಅವರು ಅಷ್ಟೊಂದು ಗ್ಲೋ ಆಗಿ ಅಷ್ಟು ಇದಾಗಿ ಎಲ್ಲ ಮಾಡ್ತಾ ಇರ್ತಾರೆ, ಚೆನ್ನಾಗಿ ಕಾಣ್ತಾ ಹೋಗ್ತಾ ಇರ್ತಾರೆ. ಆಮೇಲೆ ಎಡಿಟ್ ಕೂಡ ಮಾಡಿ ಅದನ್ನು ನಮಗೆ ಹಾಕ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸ್ಪೆಷಲ್ ಆ್ಯಂಗಲ್ಸ್ ಹೆಲ್ಪ್ನಿಂದ ಡಿಫ್ರೆಂಟ್ ಡೈರೆಕ್ಷನಿಂದ ಫೋಟೋಗಳನ್ನ ತೆಗೆಸ್ಕೋತಾರೆ. ಇದರಿಂದನೇ ಸೋಷಿಯಲ್ ಮೀಡಿಯಾ ಏನಾಗುತ್ತೆ ಅಂತ ಹೇಳ್ಬೋದು. ಫಾಲೋಯರ್ಸ್ ಇರ್ಬೋದು, ಇನ್ಫ್ಲೂಯೆನ್ಸರ್ಸ್ ಇರ್ಬೋದು, ಇನ್ಫ್ಲೂಯೆನ್ಸ್ ಮಾಡೋರು ಇರ್ಬೋದು, ಇವರೆಲ್ಲ ಬೇರೆ ಆಗೋದ್ರಿಂದ ಕಂಪೇರ್ ಮಾಡಿಕೊಂಡು ಬಾಡಿ ಟ್ರ್ಯಾಪ್ಗೆ ಸಿಕ್ಕಾಕೊಳ್ಳೋದು. ಇದರಿಂದ ಏನಾಗುತ್ತೆ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ

ಹೋಗುತ್ತೆ, ಯಾಕೆಂದರೆ ನೆಗೆಟಿವ್ ಕಾಮೆಂಟ್ಸ್ ಬರ್ತಾ ಹೋಗುತ್ತೆ. ಆ ನೆಗೆಟಿವ್ ಕಾಮೆಂಟ್ಸ್ ಬರೋದ್ರಿಂದ ಏನಾಗುತ್ತೆ, ಛೇ ನಾ ಹೀಗಿದ್ದೀನಾ ಅಂತ ಹೇಳಿ ತಲೆಗೆ ಸ್ಟ್ರೆಸ್ ತಗೋತೀವಿ. ಆ ಸ್ಟ್ರೆಸ್ ತಗೊಂಡಿರೋದ್ರಿಂದ ಏನಾಗುತ್ತೆ, ಮನಸ್ಸಿಗೆ ತುಂಬ ಖೇದ ಆಗ್ತಾ ಹೋಗುತ್ತೆ. ಸೊ ಮೆಂಟಲಿ ವೀಕ್ ಆಗ್ತಾ ಹೋಗ್ತಾ ಇರ್ತೀವಿ. ಹಾಗೆಯೇ ಈ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆದಾಗ ಏನಾಗುತ್ತೆ, ನಮ್ಮ ದೇಹದ ಮೇಲೆ ಅದು ತುಂಬ ಪರಿಣಾಮ ಬೀಳುತ್ತೆ. ಒಂದು ಅಸಮಾಧಾನ ಉಂಟಾಗ್ತಾ ಹೋಗುತ್ತೆ. ಅನಗತ್ಯ ಡಯೆಟ್ಟು ಮತ್ತು ಅತಿಯಾದ ವ್ಯಾಯಾಮ ಮಾಡೋದು ಮತ್ತು ಆಂಗ್ಸೈಟಿ ಡಿಪ್ರೆಷನ್ ಎಲ್ಲ ಹೆಚ್ಚಾಗೋದು. ಅಸಾಧ್ಯವಾದ ಈ ಸೌಂದರ್ಯವಾದ ಏನದು ಚಾಟ್ಗಳನ್ನ ಅಥವಾ ಮಾತಾಡೋದು, ಇನ್ನೊಬ್ಬರ ಜೊತೆ ಅದರದ್ದೇ ಮಾಡೋದು, ಸೋಷಿಯಲ್ ಮೀಡಿಯಾನ ಫಾಲೋ ಮಾಡೋದು, ಇದೆಲ್ಲ ಏನಾಗುತ್ತೆ ಅಂದರೆ ತುಂಬ ಇನ್ಫ್ಲುಯೆನ್ಸ್ ತಗೋಬೇಕು. ಪಾಸಿಟಿವ್ ಆಗಿದ್ದರೆ ತಗೊಳ್ಳಿ, ನೆಗೆಟಿವ್ ಇದ್ದರೆ ಖಂಡಿತ ಬೇಡ.

ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಕಾರ್ಯಕ್ರಮ ನವಿಲುಗರಿ. ನವಿಲುಗರಿಯಲ್ಲಿ ನಾವು ಹೇಗೆ ನಮ್ಮ ಸೋಷಿಯಲ್ ಮೀಡಿಯಾ ಯಾವ ರೀತಿಯಲ್ಲಿ ನಮ್ಮ ಬಾಡಿ ಟ್ರ್ಯಾಪ್ನ ಮಾಡಿಬಿಟ್ಟಿದೆ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀವಲ್ಲ. ಹಾಗೆಯೇ ಅದರಿಂದ ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ, ನಿಮ್ಮ ಕೈಯಲ್ಲಿರುತ್ತೆ, ಅದನ್ನು ನೀವು ಡಿಸೈಡ್ ಮಾಡಬೇಕು. ಸೊ ಇದರಿಂದ ಹೇಗೆ ಹೊರಬರಬೇಕು, ಈಚೆ ಬರಬೇಕು ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇರುವ ಚಿತ್ರಗಳು, ವಿಡಿಯೋಗಳು ಎಲ್ಲ ನಮ್ಮ ನಿಜ ಜೀವನವನ್ನು ರಿಫ್ಲೆಕ್ಟ್ ಮಾಡೋದಿಲ್ಲ. ಖಂಡಿತವಾಗ್ಲೂ ನಮ್ಮ ಲೈಫ್ ನಮ್ಮದು, ಅದನ್ನು ಕೋಟ್ಸಲ್ಲಿ ಬರೆದಿಟ್ಕೊಬೇಡಿ ಅನ್ನೋದು ಮುಖ್ಯವಾಗಿ ನೆನ್ಪಿಡಬೇಕು. ಆಮೇಲೆ ಇದೆಲ್ಲ ವಾಸ್ತವಿಕ ಕೂಡ ಅಲ್ಲ. ನಿಮ್ಮ ದೇಹವನ್ನು ಇತರರೊಂದಿಗೆ ಕಂಪೇರ್ ಮಾಡ್ಕೋಬೇಡಿ, ಆರೋಗ್ಯದ ಮೇಲೆ ತುಂಬಾ ಗಮನ ಕೊಡ್ತಾ ಹೋಗಿ. ಆಮೇಲೆ ಕೇವಲ ಏನದು ಬ್ಯೂಟಿ ಇದ್ರ ಮೇಲಿಲ್ಲ, ನಮ್ಮಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಿಸೋ ವಿಷಯಗಳನ್ನ ಫಾಲೋ ಮಾಡ್ತಾ ಹೋಗಿ. ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆಯ ಎಷ್ಟೊಂದು ವಿಷಯಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ, ಅದನ್ನು ಖಂಡಿತವಾಗ್ಲೂ ತಗೊಂಡು ನಿಮಗೆ ಅಳವಡಿಸ್ಕೊಳ್ಳಿ. ನಿಮ್ಮ ಸೋಷಿಯಲ್ ಮೀಡಿಯಾ ಲಿಮಿಟ್ನ ಮಿತಗೊಳಿಸ್ತಾ ಹೋಗಿ, ಆವಾಗ ಖಂಡಿತವಾಗ್ಲೂ ನಮ್ಮ ಮೆಂಟಲ್ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಮತ್ತು ಪ್ರತಿಯೊಬ್ಬರ ಬಾಡಿ ಕೂಡ ಬೇರೆ ಬೇರೆ ಥರ ಇರುತ್ತೆ. ನಿಮಗೆಲ್ಲೋ ಸರಿ ಹೋಗ್ತಾ ಇಲ್ಲ ಅಂದಾಗ ತಕ್ಷಣ ಅದನ್ನು ಕಟ್ ಮಾಡಿಬಿಡಿ, ಬೇಡ ಅಂತ ಹೇಳಿಬಿಟ್ಟು ಸ್ವಿಚ್ ಬೇರೆ ಕಡೆಗೆ ಆಗಿಬಿಡಿ. ನಿಜ ಜೀವನದಲ್ಲಿ ಆತ್ಮವಿಶ್ವಾಸ ಮುಖ್ಯ ಬರ್ತು, ಸಂತೋಷ ಮುಖ್ಯ, ಆಮೇಲೆ ನಿಜವಾದ ಸೌಂದರ್ಯ ಅದೇ ಕಾನ್ಫಿಡೆನ್ಸ್ ಮತ್ತು ಬ್ಯೂಟಿ ಅಂತ ಹೇಳ್ತಾರಲ್ಲ, ಸಂತೋಷ ಹ್ಯಾಪಿನೆಸ್ ಇದು. ಸೊ ನಿಮ್ಮ ತಟ್ಟೆಗೆ ಬಿದ್ದ ಲೈಕ್ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೋಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ರೀತಿಯಲ್ಲಿ ನಾವು ಹೇಗಿರಬೇಕು ಅನ್ನೋದನ್ನು ಪಾಸಿಟಿವ್ ನೆಗೆಟಿವ್ ಎರಡೂ ನಮಗೆ ಯಾವ್ದು ಬೇಕೋ ಅದನ್ನು ಮಾತ್ರ ತಗೊಳ್ಳಿ, ಇಲ್ಲದೇ ಇರೋದನ್ನ ತಗೊಳಕ್ಕೆ ಹೋಗ್ಬಿಡಿ, ಆವಾಗ ಲೈಫ್ ವಿಲ್ ಬಿ ಈಸಿ. ಮತ್ತು ನಿಮ್ಮನೇಲಿ ಯಂಗ್ಸ್ಟರ್ಸ್ ಇದ್ದರೆ ಅವರಿಗೂ ಕೂಡ ಹೇಳಿ. ಸಾಮಾಜಿಕ ಮಾಧ್ಯಮದಲ್ಲಿ ಆಕರ್ಷಕ ಸ್ಪಷ್ಟವಾದ ಹೆಚ್ಚು ವಿಡಿಯೋಗಳನ್ನು ಹಂಚಿಕೊಂಡಿದ್ದೇನೆ ಅಂತ ಹೇಳಿ ಯಾರು ಹೇಳಿದ್ದಾರೆ, ಹರಿಹರನ್ ವಿಜ್ಞಾನ ನಗರದಿಂದ ಹೇಳಿದರೆ ಶಾಂತಾಚಾರ ಬಡಿಗೇರ ಅವರು ಕೂಡ ಹೇಳ್ತಾ ಇದ್ದಾರೆ, ಕಾಮನಬಿಲ್ಲಿನಲ್ಲಿ ಪ್ರಸಾರವಾಗುವ ನವಿಲುಗರಿ ಕಲರ್ಫುಲ್ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ಸಂದೇಶ ಕೂಡ ಮುಖ್ಯ, ನಿಮ್ಮ ಸಂದೇಶನ ಕೂಡ ನಾನು ಓದಿದ್ದೀನಿ, ನಿಮ್ಮ ಮೆಸೇಜ್ ಕೂಡ ಚೆನ್ನಾಗಿದೆ. ಆಮೇಲೆ ನಿರ್ಮಲಾ ಅವರಿಗೆ ಹಾಡುಗಳೆಲ್ಲ ತುಂಬ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಎಲ್ಲ FB ಇನ್ಸ್ಟಾ ಬಳಕೆದಾರರು ಕೂಡ ಈ ರೀತಿಯಲ್ಲಿ ತುಂಬ ಇನ್ಫ್ಲುಯೆನ್ಸ್ ಆಗ್ತಾ ಹೋಗ್ತಾರೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ಆದ್ದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇದು ನಮ್ಮಲ್ಲೇ ಇರಬೇಕು, ನಮ್ಮ ಮೈಂಡ್ ಬ್ಯಾಲೆನ್ಸ್ನಲ್ಲಿ ಅದು ಹೋಗ್ತಾ ಇರುತ್ತೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ಆಮೇಲೆ ಇವರು ಹೇಳ್ತಾ ಇದ್ದಾರೆ, ಪ್ಲೀಸ್ ನನ್ನ ಮೆಸೇಜ್ ಓದಿ ಅಂತ ಹೇಳಿಬಿಟ್ಟು. ಯಾರು ಅಂದರೆ ಮೊಬೈಲಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅಂತ ಕಲಿತು ಫಿಟ್ಟಾಗಿದ್ದೀನಿ, ಒಳ್ಳೆ ಅಡುಗೆ ಮಾಡೋದು ಕಲ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿಮಾ ಸಾನ್ವಿ ಹೊಸನಗರ, ಪ್ರತಿಮಾ ಮೆಸೇಜ್ ಓದಿದ್ದೀನಿ, ಓಕೆನಾ. ಆಮೇಲೆ ಹುಬ್ಬಳ್ಳಿ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರಮಡಿ ಅವರು ಹೇಳ್ತಿದ್ದಾರೆ, ಮಧುಮತಿ ಕರಮಡಿ ಕೂಡ ಏನು ಮೆಸೇಜ್ ಮಾಡಿದ್ದಾರೆ ಅಂದರೆ, ನವಿಲುಗರಿ ಕಾರ್ಯಕ್ರಮದಲ್ಲಿ ತುಂಬ ಇಷ್ಟವಾಯಿತು, ವಿಷಯ ಕೂಡ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಎಲ್ಲ ಸ್ಪಂದನೆಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹೊರಡಕ್ಕೆ ಮುಂಚೆ ಇನ್ನೊಂದು ಮಾತು, ಹಾಡ್ ಫಸ್ಟ್ ಕೇಳಿಕೊಳ್ಳಿ.

ಸೊ ಇವತ್ತಿನ ನವಿಲುಗರಿ ಕಾರ್ಯಕ್ರಮ ಕಲರ್ಫುಲ್ ಪ್ರೋಗ್ರಾಮ್ 101.3 ಮೆಗಾಹರ್ಟ್ಸ್ನಲ್ಲಿ ಚಂದ್ರಿಕಾ ಜೊತೆ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆದ್ದರಿಂದ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟೊಂದು ತೊಗೊಳ್ಳಿ, ಬೇಡ ಅಂದರೆ ಬಿಟ್ಬಿಡಿ. ಮನೇಲಿ ಯಂಗ್ಸ್ಟರ್ಸ್ ಇದ್ರು ಕೂಡ ಅವ್ರಿಗೆ ಹೇಳಿ ತಪ್ಪು ನೆಪ್ಪು ಎರಡನ್ನು. ಹಾಗೆ ಮೊನ್ನೆ ಹೋಗೋಕ್ಕೆ ಮುಂಚೆ ಒಂದು ಮಾತು, ಮೊನ್ನೆ ಒಂದು ಮೆಸೇಜ್ ನೋಡ್ತಾ ಇದ್ದೆ. ಸಂಬಂಧಗಳಲ್ಲಿ ಎಷ್ಟೊಂದು ತಪ್ಪುಗಳನ್ನು ಕಂಡು ಕಾಣದಂತೆ ಇರಬೇಕಂತೆ. ಯಾಕಂದರೆ ತಪ್ಪು ನನ್ನದ ಅಥವಾ ತಪ್ಪು ಅವರದ್ದ ಅನ್ನೋದು ಅನ್ನೋಕ್ಕಿಂತ ಸಂಬಂಧ ನಮ್ಮದು ಅನ್ನೋದು ಮಾತ್ರ ನೆನಪಿರಬೇಕು. ಸುಮ್ಮನೆ ತಪ್ಪುಗಳನ್ನು ಕಂಡಿಡಿದು ನಂದು ತಪ್ಪು ನಿಂದು ತಪ್ಪು ಅಂತ ಹೇಳಿ ಜಗಳ ಆಡೋಕ್ಕಿಂತ ಅದು ಗೊತ್ತಾಗದೆ ಇರೋಕ್ಕೆ ಅಥವಾ ಇನ್ನೊಬ್ಬರಿಗೆ ಚುಚ್ಚೋ ಹಂಗೆ ಹೇಳೋಕ್ಕೆ ಬದಲು ತಾಪು ಸಂಬಂಧ ಮುಖ್ಯ ಅನ್ನೋದ್ರಿದ್ರೆ ಎಲ್ಲ ಕಡೆ ಹ್ಯಾಪಿನೆಸ್ ಇರುತ್ತೆ. ಟಾಟಾ, ಬಾಯ್ ಬಾಯ್, ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಚಂದ್ರಿಕಾ ನಿಮ್ಮೊಟ್ಟಿಗೆ ಇಷ್ಟತೆ ಇದ್ದಿದ್ದೆ.

ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ನಿಮ್ಮ ಕೈ ರುಚಿಯ ಕರೆಗೆ ನಾವು ಕಾಯ್ತಾ ಇರ್ತೀವಿ. ನೀವು ಮಾಡಬೇಕಾಗಿದ್ದು ಇಷ್ಟೇ, ಒಂದು ಸಿಂಪಲ್ ಆದ ರೆಸಿಪಿಯನ್ನು ನಮ್ಮ ಜೊತೆ ನೀವು ಶೇರ್ ಮಾಡ್ಕೋಬೇಕು. ಹಾಗೆ ಕಾಲ್ ಮಾಡಿ ನಿಮ್ಮ ಹೇಗೆ ಎಲ್ಲ ಮಾಡೋದು ಅಂತ ಸ್ವಲ್ಪ ಹೇಳಬೇಕಾಗತ್ತೆ ನಮ್ಮ ಜೊತೆ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 0802228212 0806, ಇದು ನಮ್ಮ ದೂರವಾಣಿ ಸಂಖ್ಯೆ. ಬೇಗ ಬೇಗ ಕರೆ ಮಾಡಿ ನಿಮ್ಮ ಕೈ ರುಚಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳಿ.

ಸಮಯ ಆಗಿದೆ 1:44. ಆಕಾಶವಾಣಿ FM ರೇನ್ಬೋನ ಕೇಳ್ತಾ ಇದ್ದೀರಿ. ಯಾರು ಫೋನ್ ಮಾಡಿರ್ಬೋದು, ಯಾವ ಕೈ ರುಚಿಯನ್ನ ಹಂಚ್ಕೋತಾ ಇರ್ಬೋದು, ಇವತ್ತು ಅದನ್ನ ನಾವು ಮನೇಲಿ ಮಾಡ್ಬೋದಾ, ಈಸಿ ಆಗಿದ್ಯಾ, ಯಾವ ಯಮ್ಮಿ ಯಮ್ಮಿ ರೆಸಿಪಿ ಇವತ್ತು ನಾವು ಕೇಳಿಸ್ಕೋತಾ ಇದ್ದೀವಿ ಅಂತ ಅನ್ನೋದಾದ್ರೆ ಕಾಲ್ ಯಾವುದು ಸದ್ಯಕ್ಕೆ ಬಂದಿಲ್ಲ. ಈಗ ನಾನೇ ಒಂದು ಸಿಂಪಲ್ ಆಗಿರೋದು ಲಂಚ್ ಬಾಕ್ಸ್ ಅಥವಾ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಪ್ರಿಪೇರ್ ಮಾಡೋಂಥ ಒಂದು ಸಿಂಪಲ್ ರೈಸ್ ರೆಸಿಪಿನ ನಾನು ನಿಮಗೋಸ್ಕರ ತಗೊಂಬಂದಿದ್ದೀನಿ. ಏನಿಲ್ಲ, ಸಿಂಪಲ್ ಆಗಿ ಫಸ್ಟ್ ಹಿಂದಿನ ದಿನದ ಅನ್ನ ಇದ್ರು ನಡೆಯುತ್ತೆ, ಆದ್ರೆ ಸ್ವಲ್ಪ ಬೇಸಿಗೆ ಕಾಲ ಆದ್ರಿಂದ ಅನ್ನ ಬೇಗ ಹಾಳಾಗುತ್ತೆ ಅಲ್ವಾ. ಸೊ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಮಕ್ಕಳಿಗೆಲ್ಲ ಒಳ್ಳೇದು, ಹಿರಿಯರಿಗೆಲ್ಲ ಒಳ್ಳೇದು. ಸೊ ಸ್ವಲ್ಪ ಅನ್ನ ಮಾಡಿಟ್ಕೊಳ್ಳಿ ಫಸ್ಟು. ಆಮೇಲೆ ಒಗ್ಗರಣೆಗೆ ಶೇಂಗಾ ಹಾಕಿ ಕರೆದ್ಬಿಟ್ಟು ಸ್ವಲ್ಪ ಎತ್ತಿಟ್ಕೊಳ್ಳಿ ಸೈಡಲ್ಲಿ. ಆಮೇಲೆ ಅದೇ ಎಣ್ಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ನಂತರ ಅದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾಗ ಅದು ಬರುತ್ತಲ್ಲ ಘಮ, ನೀವು ಅದೊಂದ್ಸಲ ಸವದ್ ನೋಡಿ ಮಾಡಬೇಕಾದ್ರೆ ಆ ಘಮನ. ಹಾಗೆಯೇ ಫ್ರೈ ಮಾಡಿದ ನಂತರ ಲಾಸ್ಟಲ್ಲಿ ಸ್ವಲ್ಪ ತೆಂಗಿನ ತುರಿ, ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ತೆಂಗಿನ ತುರಿನೂ ಹಾಕಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಾದಮೇಲೆ ಉಪ್ಪು ಹಾಕಬೇಕು. ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ಟೌವ್ನ ಆಫ್ ಮಾಡ್ಕೋಬೇಕು. ಆಫ್ ಮಾಡಿ ಆದಮೇಲೆ ಅದಕ್ಕೆ ನಿಮ್ಗೆ ಎಷ್ಟು ಹುಳಿ ಪ್ರಮಾಣ ಬೇಕು ಅಂತ ನೋಡಿ ಲಿಂಬೆ ರಸ, ಅರ್ಧ ಲಿಂಬೆ ರಸನೋ ಒಂದು ಲಿಂಬೆ ಹಣ್ಣಿನ ರಸನೋ ಚೆನ್ನಾಗಿ ಹಾಕಿಬಿಟ್ಟು ಒಗ್ಗರಣೆ ಮಾಡಿರ್ತೀರಲ್ಲ ಅದು ಚೆನ್ನಾಗಿ ತಣ್ಣಗಾಗಿಬಿಡಬೇಕು ಲಿಂಬೆಹಣ್ಣಿನ ರಸ ಎಲ್ಲ ಹಾಕಾದ್ಮೇಲೆ. ನಂತರ ಈ ಅನ್ನನ ಹಾಕಿ ಕಲಸ್ಕೋಬೇಕು, ನಿಮಗೆ ಉಪ್ಪು ಸರಿ ಇದೆಯಾ ಏನೋ ಅಂತ ನೋಡ್ಕೋಬೇಕು. ಆಮೇಲೆ ಟೇಸ್ಟ್ ಮಾಡಿಕೊಂಡು ಅದಕ್ಕೆ ಹೇಳೋದು ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಮಾಡಿ ನೋಡಿ ಹೇಗಿದೆ. ಸಿಂಪಲ್ ಆಗಿರೋ ಒಂದು ರೆಸಿಪಿ. ಈರುಳ್ಳಿ ಕಟ್ ಮಾಡ್ಕೋಬೇಕು, ಟೊಮೆಟೊ ಹಣ್ಣು ಕಟ್ ಮಾಡ್ಕೋಬೇಕು ಅನ್ನೋ ಗೋಜಲೇನಿಲ್ಲ. ಜಸ್ಟ್ ಪುದೀನ ಕೊತ್ತಂಬರಿ ಸೊಪ್ಪು ಇದ್ದರೆ ಸಾಕು, ನಿಮ್ಮ ಕೆಲಸ ಚಕಾಚಕ್ ಅಂತ ಆಗಿಬಿಡುತ್ತೆ. ಖಂಡಿತ ಮಾಡಿ, ಮೆಸೇಜ್ ಕೂಡ ಮಾಡಿ ಹೆಂಗೆ ಬಂದಿತ್ತು ಅಂತ. ಈಗ ನಿಮಗೋಸ್ಕರ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ. ಇಷ್ಟು ಹೊತ್ತು ನಿಮ್ಮ ಜೊತೆ ನಾನು RJ ವಿನುತಾ ಶಶಿಧರ್.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ, ವೆನೆಜುವೆಲಾ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ನಡುವೆ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದ ಯಾದಗಿರಿಯಲ್ಲಿ ಕೃಷಿ ಸಂಸ್ಕರಣಾ ಘಟಕಕ್ಕೆ ಚಾಲನೆ ನೀಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ವಾರಣಾಸಿಯಲ್ಲಿ ಇಂದಿನಿಂದ 2 ದಿನಗಳ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯಪಡೆ ಸಭೆ ಆರಂಭ. ಮತ್ತು ಕಾಂಗೋದಲ್ಲಿ ಎಬೋಲಾ ಉಲ್ಬಣ ನಿಯಂತ್ರಣಕ್ಕೆ ತೀವ್ರ ಪ್ರಯತ್ನ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿಕೆ. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿಂದು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಹೈದರಾಬಾದ್ ಹೌಸ್ನಲ್ಲಿ ನಡೆಯುತ್ತಿರುವ ಮಾತುಕತೆಯಲ್ಲಿ ಭಾರತ ವೆನೆಜುವೆಲಾ ಸಂಬಂಧಗಳು ಮತ್ತು ಇಂಧನ ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆ, ಔಷಧಗಳು, ಆರೋಗ್ಯ ರಕ್ಷಣೆ, ಸಾರಿಗೆ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳಲ್ಲಿ ಮತ್ತಷ್ಟು ಸಹಕಾರ ವೃದ್ಧಿ ಕುರಿತು ಚರ್ಚೆ ನಡೆಯಿತು. ಇದಕ್ಕೂ ಮುನ್ನ ಅಧ್ಯಕ್ಷೆ ರೋಡ್ರಿಗಸ್ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಜೈಶಂಕರ್, ಹಂಗಾಮಿ ಅಧ್ಯಕ್ಷರು ಭಾರತ ವೆನೆಜುವೆಲಾ ಸಂಬಂಧಗಳ ಬಗ್ಗೆ ದೀರ್ಘಕಾಲದ ಬದ್ಧತೆ ಹೊಂದಿದ್ದಾರೆ. ಪ್ರಧಾನಿ ಮತ್ತು ಅವರ ನಡುವಿನ ಭೇಟಿಯಿಂದ ಉಭಯ ದೇಶಗಳ ಸಹಕಾರ ಸಂಬಂಧ ಮತ್ತಷ್ಟು ಬಲವರ್ಧನೆಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರೋಡ್ರಿಗಸ್ 5 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದ್ದಾರೆ. ಅವರ ಜೊತೆ ವಿದೇಶಾಂಗ ವ್ಯವಹಾರಗಳು, ಆರ್ಥಿಕತೆ ಮತ್ತು ಹಣಕಾಸು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂವಹನ ಮತ್ತು ಮಾಹಿತಿ ಮತ್ತು ಸಾರಿಗೆ ಸಚಿವರನ್ನು ಒಳಗೊಂಡ ನಿಯೋಗವು ಆಗಮಿಸಿದೆ. ಭಾರತವು ಇಂಧನ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ವೆನೆಜುವೆಲಾದ ಪ್ರಮುಖ ಪಾಲುದಾರ ರಾಷ್ಟವಾಗಿದ್ದು, ಭಾರತೀಯ ಸಾರ್ವಜನಿಕ ವಲಯದ ಉದ್ದಿಮೆಗಳು ವೆನೆಜುವೆಲಾದ ಇಂಧನ ವಲಯದಲ್ಲಿ ಗಣನೀಯ ಹೂಡಿಕೆ ಮಾಡಿವೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ದಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ನೀತಿ ಆಯೋಗದ ಮಹತ್ವಾಕಾಂಕ್ಷೆಯ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲೊಂದಾದ ಯಾದಗಿರಿ ಜಿಲ್ಲೆಯ ಗುರುಮಠಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಯಾದ ಕೃಷಿ ಸಂಸ್ಕರಣಾ ಕೇಂದ್ರಕ್ಕೆ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಚಾಲನೆ ನೀಡಿ ಘಟಕವನ್ನು ವೀಕ್ಷಿಸಿದರು. ಸಂಸ್ಕರಣಾ ಘಟಕ ನಿರ್ವಹಿಸುವ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರೊಡನೆ ಸಮಾಲೋಚಿಸಿದ ಕೇಂದ್ರ ಸಚಿವರು ಉತ್ಪನ್ನಗಳ ತಯಾರಿಕೆ, ಸಂಸ್ಕರಣೆ ಹಾಗೂ ಮಾರುಕಟ್ಟೆ ಕುರಿತು ಮಾಹಿತಿ ಪಡೆದರು. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸತ್ ಕ್ಷೇತ್ರಾಭಿವೃದ್ದಿ ನಿಧಿಯಿಂದ 50 ಲಕ್ಷ ರೂಪಾಯಿ ಅನುದಾನ ನೀಡಲಾಗಿದ್ದು, ರಾಜ್ಯ ಸರ್ಕಾರ 1 ಎಕರೆ ಭೂಮಿ ಮಂಜೂರು ಮಾಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಘಾಲಯದ ಶಿಲ್ಲಾಂಗ್ನಲ್ಲಿಂದು ನಡೆಯಲಿರುವ ಈಶಾನ್ಯ ಮಂಡಳಿಯ 73ನೇ ಸಮಗ್ರ ಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರಾದೇಶಿಕ ಅಭಿವೃದ್ದಿಯ ನಿರ್ಣಾಯಕ ವಲಯಗಳಿಗಾಗಿ ರಚಿಸಲಾದ ಸಿಎಂ ಉನ್ನತ ಮಟ್ಟದ ಕಾರ್ಯಪಡೆಗಳು ಸಾಧಿಸಿದ ಪ್ರಗತಿಯ ಕುರಿತು ಗೋಷ್ಠಿಯಲ್ಲಿ ಚರ್ಚಿಸಲಾಗುವುದು. ಅದರಲ್ಲಿ ಪ್ರವಾಸೋದ್ಯಮ, ಕೃಷಿ ಮತ್ತು ತೋಟಗಾರಿಕೆ, ಹೂಡಿಕೆ ಪ್ರಚಾರ, ಹಾಲು, ಮೊಟ್ಟೆ, ಮೀನು ಮತ್ತು ಮಾಂಸದಲ್ಲಿ ಸ್ವಾವಲಂಬನೆ, ಕ್ರೀಡಾ ಪ್ರಚಾರ, ಆರ್ಥಿಕ ಕಾರಿಡಾರ್ ಅಭಿವೃದ್ದಿ, ಮೂಲಸೌಕರ್ಯ ಮತ್ತು ಸಂಪರ್ಕ ಮತ್ತು ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಕುರಿತು ಪ್ರಾತ್ಯಕ್ಷಿಕೆಗಳನ್ನು ಪ್ರಸ್ತುತಪಡಿಸಲಾಗುವುದು. 2047ರ ವೇಳೆಗೆ ಈಶಾನ್ಯ ಪ್ರದೇಶವನ್ನು ಆರ್ಥಿಕ ಬೆಳವಣಿಗೆ, ಸಂಪರ್ಕ, ನಾವೀನ್ಯತೆ, ಸುಸ್ಥಿರತೆ ಮತ್ತು ಸಾಂಸ್ಕೃತಿಕ ಸಮೃದ್ದಿಯ ತಾಣವನ್ನಾಗಿ ಪರಿವರ್ತಿಸಲು ದೀರ್ಘಾವಧಿಯ ನೀಲನಕ್ಷೆಯನ್ನು ರೂಪಿಸುವ ಈಶಾನ್ಯ ಮಿಷನ್ ಪ್ಲಾನ್ 2047 ಕುರಿತು ಸಭೆ ಚರ್ಚಿಸುತ್ತದೆ. ಈಶಾನ್ಯ ಪ್ರದೇಶದ ಅಭಿವೃದ್ದಿ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ

0: ರಾಜ್ಯ ಸಚಿವ ಸುಕಾಂತ ಮಜುಂದಾರ್, 8 ಈಶಾನ್ಯ ರಾಜ್ಯಗಳ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು, ಸಂಸದರು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿನಿಧಿಸುವ ಲೋಕಸಭಾ ಕ್ಷೇತ್ರ ಹಾಗೂ ವಿಶ್ವದ ಪ್ರಾಚೀನ ನಗರಗಳಲ್ಲಿ ಒಂದಾದ ವಾರಣಾಸಿ ಐತಿಹಾಸಿಕ ಅಂತಾರಾಷ್ಟೀಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುತ್ತಿದೆ. G20 ಸಭೆಗಳನ್ನು ಯಶಸ್ವಿಯಾಗಿ ಆಯೋಜಿಸಿದ್ದ ವಾರಣಾಸಿ ಇದೀಗ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯಪಡೆಯ 2ನೇ ಸಭೆಗೆ ಆತಿಥ್ಯ ವಹಿಸುತ್ತಿದೆ. ಇಂದು ಮತ್ತು ನಾಳೆ ನಡೆಯಲಿರುವ ಸಭೆಯಲ್ಲಿ ಚೀನಾ, ಬ್ರೆಜಿಲ್, ಈಜಿಪ್ಟ್ ಸೇರಿದಂತೆ 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಭಾಗವಹಿಸಲಿವೆ. ಈ ಸಭೆ ಹಿರಿಯ ರಾಯಭಾರಿಗಳು, ನೀತಿ ನಿರೂಪಕರು ಮತ್ತು ಸಾಂಸ್ಕೃತಿಕ ಪರಿಣಿತರ ಒಗ್ಗೂಡುವಿಕೆಗೆ ಕಾರಣವಾಗಲಿದೆ. ಸಭೆಯ ಅಂಗವಾಗಿ ಕಾಶಿಯ ಅತ್ಯಂತ ಹೆಸರುವಾಸಿಯಾಗಿರುವ ಜಿಐ ಮಾನ್ಯತೆ ಪಡೆದ ವಸ್ತುಗಳ ಪ್ರದರ್ಶನವೂ ನಡೆಯಲಿದೆ. ಜೊತೆಗೆ ವಾರಣಾಸಿಯ ಶ್ರೀಮಂತ ಕರಕುಶಲ ಕಲೆಯನ್ನು ಬಿಂಬಿಸುವ 6 ವಿಶಿಷ್ಟ ಉತ್ಪನ್ನಗಳ ಪ್ರದರ್ಶನವೂ ನಡೆಯಲಿದೆ. ಯೋಗವು ವಿಶ್ವದಾದ್ಯಂತ ಅಪಾರ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಇಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯಲಿರುವ 2026 ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ನಲ್ಲಿ ವರ್ಚುವಲ್ ಮೂಲಕ ಭಾಗವಹಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಚಾಂಪಿಯನ್ಶಿಪ್ ಜಗತ್ತಿನಾದ್ಯಂತ ಎಲ್ಲ ಯೋಗ ಉತ್ಸಾಹಿಗಳನ್ನು ಒಗ್ಗೂಡಿಸಿದೆ. ಯೋಗಾಸನದ ಜಾಗತಿಕ ಕ್ರೀಡಾ ನೀಲನಕ್ಷೆಯಲ್ಲಿ ಇದು ಮಹತ್ವದ ಮೈಲುಗಲ್ಲು ಎಂದು ವ್ಯಾಖ್ಯಾನಿಸಿರುವ ಪ್ರಧಾನಿ, ಈ ಕಾರ್ಯಕ್ರಮ ಆಯೋಜಿಸುವವರಿಗೆ ಮತ್ತು ಅದರಲ್ಲಿ ಭಾಗವಹಿಸುವವರಿಗೆ ಅವರು ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವೆ ನಡೆಯುತ್ತಿರುವ ಬಹು ನಿರೀಕ್ಷಿತ ವ್ಯಾಪಾರ ಒಪ್ಪಂದ ಮಾತುಕತೆ ಇನ್ನು ಕೆಲವೇ ವಾರಗಳಲ್ಲಿ ಮುಕ್ತಾಯಗೊಳ್ಳಲಿದೆ ಎಂದು ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕ್ ರುಬಿಯೋ ಹೇಳಿದ್ದಾರೆ. ಕಳೆದ ರಾತ್ರಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ವಾಷಿಂಗ್ಟನ್ ಮತ್ತು ದೆಹಲಿ ನಡುವೆ ಸಮಾಲೋಚನೆಗಳು ಮುಕ್ತಾಯ ಹಂತ ತಲುಪಿವೆ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಭಾರತ ಅಮೆರಿಕದ ಪ್ರಮುಖ ಕಾರ್ಯತಾಂತ್ರಿಕ ಪಾಲುದಾರ ರಾಷ್ಟವಾಗಿದೆ. ವಿಶ್ವದ ಅತಿದೊಡ್ಡ ಮತ್ತು 2 ಹಳೆಯ ಪ್ರಜಾಪ್ರಭುತ್ವಗಳ ನಡುವೆ ಆರ್ಥಿಕ ಸಂಬಂಧಗಳು ಅತ್ಯಂತ ವೇಗವಾಗಿ ಬೆಳವಣಿಗೆ ಹೊಂದುತ್ತಿವೆ ಎಂದು ಅವರು ಹೇಳಿದ್ದಾರೆ. ಕ್ವಾಡ್ ಚರ್ಚೆಗಳಲ್ಲಿ ಭಾರತವನ್ನು ಸೇರ್ಪಡೆ ಮಾಡಿಕೊಳ್ಳುವ ಬಗ್ಗೆ ತಮ್ಮ ಭಾರತ ಭೇಟಿ ವೇಳೆ ಸಮಾಲೋಚನೆ ನಡೆಸಲಾಗಿದೆ. ಇದರಿಂದ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಾಗರ ಸಹಕಾರ ಬಾಂಧವ್ಯ ವೃದ್ಧಿಯಾಗಲಿದೆ ಎಂದು ಹೇಳಿದ್ದಾರೆ. ಆಸ್ಟ್ರಿಯಾ, ಕರ್ಗಿಸ್ತಾನ್, ಪೋರ್ಚುಗಲ್, ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಹಾಗೂ ಜಿಂಬಾಬ್ವೆ ರಾಷ್ಟಗಳು 2 ವರ್ಷಗಳ ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಖಾಯಂ ಏತರ ರಾಷ್ಟಗಳಾಗಿ ಆಯ್ಕೆಯಾಗಿವೆ. ಈ 5 ರಾಷ್ಟಗಳು 2027 ಜನವರಿ 1 2028 ಡಿಸೆಂಬರ್ 31 ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟಗಳಾಗಿ ಕಾರ್ಯನಿರ್ವಹಿಸಲಿವೆ. ಈ ಹಿಂದೆ ಸದಸ್ಯ ರಾಷ್ಟಗಳಾಗಿದ್ದ ಡೆನ್ಮಾರ್ಕ್, ಗ್ರೀಸ್, ಪಾಕಿಸ್ತಾನ, ಪನಾಮಾ ಮತ್ತು ಸೊಮಾಲಿಯಾ ಬದಲಿಗೆ ಹೊಸದಾಗಿ 5 ರಾಷ್ಟಗಳಿಗೆ ಖಾಯಂ ಏತರ ಸದಸ್ಯ ಸ್ಥಾನಮಾನ ನೀಡಲಾಗಿದೆ. ಕಾಂಗೊ ಗಣರಾಜ್ಯದಲ್ಲಿ ಎಬೋಲಾ ಸೋಂಕು ಹರಡುವಿಕೆ ಹೆಚ್ಚಾಗಿದ್ದು ಇದನ್ನು ನಿಯಂತ್ರಿಸಲು ಪ್ರಯತ್ನಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ಜಿನೆವಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ತೆದ್ರೋಸ್ ಅಧಾನೋಮ್, ಸೋಂಕು ದೊಡ್ಡ ಪ್ರಮಾಣದಲ್ಲಿ ಉಲ್ಬಣಿಸುತ್ತಿದ್ದು ಆರೋಗ್ಯ ಅಧಿಕಾರಿಗಳು ಅದನ್ನು ನಿಯಂತ್ರಿಸಲು ಶ್ರಮಿಸುತ್ತಿದ್ದಾರೆ ಎಂದರು. ಸೋಂಕು ಕಾಣಿಸಿಕೊಂಡ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲಿಸಲಾಗಿದ್ದು ಸ್ಥಳೀಯ ಆರೋಗ್ಯ ಕಾರ್ಯಕರ್ತರು ಮತ್ತು ಅಧಿಕಾರಿಗಳು ಅತ್ಯಂತ ಬದ್ದತೆಯಿಂದ ಸೋಂಕು ನಿಯಂತ್ರಣಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ ಎಂದು ಅವರು ಹೇಳಿದರು. ಮೇ ತಿಂಗಳ ಮಧ್ಯಭಾಗದಲ್ಲಿ ಕಾಂಗೋದಲ್ಲಿ ಕಾಣಿಸಿಕೊಂಡ ಸೋಂಕು ಈವರೆಗೆ 344 ಮಂದಿಯಲ್ಲಿ ದೃಢಪಟ್ಟಿದ್ದು 60 ಮಂದಿ ಸಾವನ್ನಪ್ಪಿದ್ದಾರೆ. ಯುಕೆ ವಿದೇಶಾಂಗ ಮತ್ತು ಕಾಮನ್ವೆಲ್ತ್ ವ್ಯವಹಾರಗಳ ಕಾರ್ಯದರ್ಶಿ ಯುವೆಟ್ ಕೂಪರ್ ಎರಡು ದಿನಗಳ ಭಾರತ ಭೇಟಿಗಾಗಿ ಇಂದು ಬೆಳಗ್ಗೆ ನವದೆಹಲಿಗೆ ಆಗಮಿಸಿದರು. ಅವರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆಗಳನ್ನು ನಡೆಸಲಿದ್ದಾರೆ. ಕೂಪರ್ ಸಂಜೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಸಂಬಂಧ ವೃದ್ಧಿಯ ಕುರಿತು ಚರ್ಚೆ ನಡೆಸಲಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ವೆನೆಜುವೆಲಾ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ನಡುವೆ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದ ಯಾದಗಿರಿಯಲ್ಲಿ ಕೃಷಿ ಸಂಸ್ಕರಣಾ ಘಟಕಕ್ಕೆ ಚಾಲನೆ ನೀಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ವಾರಣಾಸಿಯಲ್ಲಿ ಇಂದಿನಿಂದ ಎರಡು ದಿನಗಳ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯಪಡೆ ಸಭೆ ಆರಂಭ. ಮತ್ತು ಕಾಂಗೋದಲ್ಲಿ ಎಬೋಲಾ ಉಲ್ಬಣ ನಿಯಂತ್ರಣಕ್ಕೆ ತೀವ್ರ ಪ್ರಯತ್ನ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಕ್ಕೆ.

0: ಸಮಯ ಆಗಿದೆ 1:24. ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಈಗ ಕೇಳೋಣ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಪಾಪದ ಪಾಕವಾವನುಭವ ದಿನಹುದೋ, ಆವ ಪಾಪಕ್ಷಯವದಾವ ಪುಣ್ಯದಿನೋ. ಆವ ಜೀವದ ಪಾಕವಾವನುಭವ ದಿನಹುದೋ, ಆವ ಪಾಪಕ್ಷಯವದಾವ ಪುಣ್ಯದಿನೋ. ಕಾವಿರದೆ ಪಕ್ವವಹ ಜೀವ ವಿಳೆಯೊಳಗಿರದು ನೋವೆಲ್ಲ ಪಾವಕವೋ ಮಂಕುತಿಮ್ಮ. ಕಾವಿರದೆ ಪಕ್ವವಹ ಜೀವ ವಿಳೆಯೊಳಗಿರದು ನೋವೆಲ್ಲ ಪಾವಕವೋ ಮಂಕುತಿಮ್ಮ.

ಈ ಪದ್ಯ ಕೂಡ ಮನುಷ್ಯ ಪರಿಪಕ್ವಗೊಳ್ಳುವಂತಹ ಒಂದು ಸ್ಥಿತಿಯನ್ನು ಅಥವಾ ಒಂದು ಪ್ರಕ್ರಿಯೆಯನ್ನು ವಿವರಿಸ್ತಾ ಇದೆ. ಯಾವ ಅನುಭವದಿಂದ ಯಾವ ಜೀವದ ಪಾಕ ಉಂಟಾಗ್ತದೋ ಗೊತ್ತಿಲ್ಲ, ಯಾವ ಪುಣ್ಯದಿಂದ ಯಾವ ಪಾಪ ಕ್ಷಯವಾಗ್ತದೋ ಗೊತ್ತಿಲ್ಲ. ಪಾಪ ಕ್ಷಯವಾಗೋದಂದರೆ ಪಾಪ ಅಳಿಯೋದು ಅಂತ ಅರ್ಥ ಇಲ್ಲಿ. ಯಾವ ಅನುಭವದಿಂದ ಜೀವನದ ಪಾಕವಾಗ್ತದೋ ಗೊತ್ತಿಲ್ಲ, ಯಾವ ಪುಣ್ಯದಿಂದ ಪಾಪದ ಕ್ಷಯ ಆಗ್ತದೋ ಗೊತ್ತಿಲ್ಲ. ಕಾವಿರದೆ ಅನ್ನೋ ಪದ್ಯ, ಕಾವು ಅಂತಂದರೆ ಇಲ್ಲಿ ಬಿಸಿ ಅನ್ನೋ ಅರ್ಥ. ಕಾವಿರದೆ ಬಿಸಿಯಾಗದೆ ಪಕ್ವವಾಗದ ಜೀವ ಭೂಮಿಯಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಬಹಳ ಅದ್ಭುತವಾದ ಮಾತಿದು. ಅಂದರೆ ಜೀವ ಈ ಭೂಮಿಯಲ್ಲಿ ಬಿಸಿಯಾಗದೇನೆ, ಬಿಸಿಯಾಗದರೆ ಅನುಭವಕ್ಕೆ ತನ್ನಂತಾನು ತೆತ್ಕೊಳ್ದೇನೆ. ಆ ಅನುಭವ ಅನೇಕ ರೀತಿಯ ದುರಂತದ ಅನುಭವ ಆಗಿರ್ಬೋದು, ಸುಖದ ಅನುಭವ ಆಗಿರ್ಬೋದು, ದುಃಖದ ಅನುಭವ, ಅನೇಕ ರೀತಿಯ ಅನುಭವಕ್ಕೆ ತೆತ್ತುಕೊಂಡು ತನ್ನಂತಾನು ಬಿಸಿಯಾಗಿಸಿಕೊಳ್ದೇನೆ. ಹಾಗೆ ಬಿಸಿಯಾಗೋದ್ರ ಮೂಲಕ ಪಕ್ವವಾಗದೇನೆ ಪಾಪ ಕ್ಷಯವಾಗೋದಿಲ್ಲ, ಬಹುಶಃ ಜೀವದ ಪಾಕವೂ ಆಗೋದಿಲ್ಲ. ಆದ್ದರಿಂದ ನೋವೆಲ್ಲವೂ ಪಾಕ, ನೋವೆಲ್ಲವೂ ಪಾವಕ. ಪಾವಕ ಅಂತಂದರೆ ಇಲ್ಲಿ ಪಾವನಗೊಳಿಸುವುದು ಅಂತ ಅರ್ಥ. ಜೀವನದಲ್ಲಿ ಬರೀ ಸುಖ ಮಾತ್ರ ಅಲ್ಲ, ನೋವು ಕೂಡ

ಕ್ಷುತ್ತು ಮಮತೆಗಳು ಜೀವಕ್ಕೆ ಕುಲಿಮೆ ಸುತ್ತಿಗೆಗಳ್, ಉತ್ತಮವದೆನಿಪುವು ಕಿಟ್ಟಗಳ ಕಳೆದು. ಕ್ಷುತ್ತು ಮಮತೆಗಳು ಜೀವಕ್ಕೆ ಕುಲಿಮೆ ಸುತ್ತಿಗೆಗಳ್, ಉತ್ತಮವದೆನಿಪುವು ಕಿಟ್ಟಗಳ ಕಳೆದು. ಚಿತ್ತ ಸಂಸ್ಕಾರ ಸಾಧನವಯ್ಯ ಸಂಸಾರ ತತ್ವ ಪ್ರವೃತ್ತಂಗೆ ಮಂಕುತಿಮ್ಮ. ಚಿತ್ತ ಸಂಸ್ಕಾರ ಸಾಧನವಯ್ಯ ಸಂಸಾರ ತತ್ವ ಪ್ರವೃತ್ತಂಗೆ ಮಂಕುತಿಮ್ಮ.

0: ಸಂಸಾರದ ಇನ್ನೊಂದು ಬಹುಮುಖ್ಯವಾದಂಥ ಅನುಭವವನ್ನು ಕುರಿತಂತೆ ಡಿ ವಿ ಜಿಯವರ ಈ 4 ಸಾಲುಗಳ ಪದ್ಯದಲ್ಲಿ ಕೆಲವು ವಿಚಾರಗಳು ಬರೋದನ್ನು ನಾವು ಗುರುತಿಸ್ಬೋದು. ಸಂಸಾರ ಎನ್ನುವುದನ್ನು ವ್ಯಾಖ್ಯಾನ ಮಾಡುವಾಗ ಡಿ ವಿ ಜಿಯವರ ಅನೇಕ ಪದ್ಯಗಳಲ್ಲಿ ಅದು 2 ವಿರುದ್ಧ ತತ್ವಗಳ ಒಂದು ಸಮ್ಮಿಲನ, ಸಂಯೋಗ ಮತ್ತು ಅದರಿಂದ ಪರಿಪಾಕವಾಗುವಂತಹ ಒಂದು ಸ್ಥಿತಿ ಅನ್ನೋದನ್ನು ನಾವು ಗುರುತಿಸಿದ್ದೀವಿ. ಇಲ್ಲೂ ಕೂಡ ಅದೇ ಭಾವವನ್ನು ಈ ಪದ್ಯ ವಿವರಿಸ್ತಾ ಇದೆ. ಕ್ಷುತ್ತು ಅಂತಂದರೆ ಹಸಿವು ಅಂತ ಅರ್ಥ, ಮಮತೆ ಅಂದರೆ ಪ್ರೀತಿ ಅಂತ ಅರ್ಥ. ಸೊ ಮಮತೆ ಅನ್ನೋದು ಒಂದು ಕಡೆಗೆ ಹೃದಯ ಶಿಖಿ, ಅವರೇ ಹೇಳುವ ಮಾತಿನಂತೆ ಹೃದಯ ಶಿಖಿ ಮಮತೆ ಪ್ರೀತಿ ಅನ್ನೋದು. ಇಲ್ಲಿ ಕ್ಷುತ್ತು ಅನ್ನೋದು ಅವರೇ ಇನ್ನೊಂದು ಕಡೆ ಹೇಳದಂತೆ ಉದರ ಶಿಖಿ. ಅದು ಅಂದರೆ ಹಸಿವು ಮತ್ತು ಮಮತೆ, ಯಾವುದನ್ನು ಹಿಂದೆ ಉದರ ಶಿಖಿ ಮತ್ತು ಹೃದಯ ಶಿಖಿ ಅಂತ ಡಿ ವಿ ಜಿಯವರು ಹೇಳ್ತಾ ಇದ್ರು, ಅದನ್ನು ಇನ್ನೊಂದು ಮಾತಿನಲ್ಲಿ ಇಲ್ಲಿ ವಿವರಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಕ್ಷುತ್ತು ಮತ್ತು ಮಮತೆಗಳು ಅಂದರೆ ಹಸಿವು ಮತ್ತು ಪ್ರೀತಿ ಜೀವಕ್ಕೆ ಹೇಗಿದ್ದಾವೆ ಅಂತಂದರೆ ಅವು ಕುಲಿಮೆ ಹಾಗೂ ಸುತ್ತಿಗೆಗಳ ಥರ ಅಂತ. ಕುಲಿಮೆ ಅಂದರೆ ಬೆಂಕಿ, ಇನ್ನೊಂದು ಸುತ್ತಿಗೆ, ಇವೆರಡೂ ಜೊತೆಗಿರಲೇಬೇಕು ಹದವಾಗೋದಕ್ಕೆ, ಒಂದು ಕಬ್ಬಿಣ ಆಯುಧವಾಗೋದಕ್ಕೆ ಅಥವಾ ವ್ಯಕ್ತಿತ್ವ ಪರಿಪಾಕಗೊಳ್ಳೋದಕ್ಕೆ. ಇದನ್ನು ಪ್ರತಿಮೆ ಮೂಲಕ ನೀವು ವ್ಯಾಖ್ಯಾನ ಮಾಡೋದಾದರೆ, ನೀವು ಕಬ್ಬಿಣ ತೊಗೊಂಬಂದರೆ ಅದನ್ನು ಒಂದು ಆಯುಧವನ್ನಾಗಿ ಮಾಡಿಕೊಳ್ಳಿಕ್ಕೆ ನಿಮಗೆ ಒಂದು ಕುಲುಮೆಯೂ ಬೇಕು, ಸುತ್ತಿಗೆಯೂ ಬೇಕಾಗತ್ತೆ. ಇವೆರಡೂ ಇರೋ ರೀತಿಯಲ್ಲಿ ಇಲ್ಲಿ ಹಸಿವು ಮತ್ತು ಮಮತೆ ಅಂದರೆ ನೋವು, ಅನುಭವ ಹಾಗೂ ಜ್ಞಾನದ ಒಂದು ಅರ್ಜನೆ, ಅರಿವಿನ ಒಂದು ಅರ್ಜನೆ, ಇವೆರಡೂ ಕೂಡ ಜೀವನಕ್ಕೆ ಬಹಳ ಮುಖ್ಯ ಅಂತ ಹೇಳುವಂಥ ಮಾತಿಲ್ಲಿದೆ. ಇವು ಏನು ಮಾಡ್ತವೆ ಅಂತಂದರೆ ಕಿಟ್ಟಗಳ ಕಳೆದು, ಕಿಟ್ಟ ಅಂತಂದರೆ ಕೊಳೆ ಅಂತ ಅರ್ಥ. ಸೊ ಮನುಷ್ಯನಲ್ಲಿ ಇರಬಹುದಾದಂತಹ ಅನೇಕ ರೀತಿಯ ಕೊಳೆಯನ್ನು ಇವು ತೆಗೆದಾಕ್ತವೆ ಅಂತ, ಸಂಸ್ಕಾರವಂತನಾಗಿ ಮಾಡ್ತವೆ ಮನುಷ್ಯನನ್ನು ಮಾತಿನಲ್ಲಿ ಕವಿ ಹೇಳ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ ಅಂತಂದರೆ ಚಿತ್ತ ಸಂಸ್ಕಾರ ಸಾಧನ ಇವು. ಸಂಸಾರ ತತ್ವಪ್ರವತ್ತಂಗೆ, ಈ ಮಾತು ಬಹಳ ಮುಖ್ಯ ಇಲ್ಲಿ. ಸಂಸಾರ ಅಂತಂದರೆ ಏನು ಅಂತಂದರೆ, ಸಂಸಾರ ಅನ್ನೋದು ಒಂದು ತತ್ವವನ್ನು, ಬದುಕುವ ತತ್ವವನ್ನು ಅರಿಯುವ ಒಂದು ರೀತಿ ಕೂಡ ಹೌದದು. ಬರೀ ಹಸಿವು, ನೀರಡಿಕೆ, ಮೈಥುನ, ನಿದ್ರೆ ಮಾತ್ರ ಅಲ್ಲ, ಸಂಸಾರವೆನ್ನುವುದು ಒಂದು ತತ್ವವನ್ನು ಅರಿತು ಬದುಕುವ ಮಾರ್ಗ ಅನ್ನೋದನ್ನು ಡಿ ವಿ ಜಿಯವರು ಹೇಳ್ತಾ ಇದ್ದಾರೆ. ಇಲ್ಲಿ ಅನೇಕ ಪದ್ಯಗಳಲ್ಲಿ ಆ ಭಾವ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇದೆ. ಇಲ್ಲಿ ಸಂಸಾರ ತತ್ವ ಪ್ರವರ್ತನ ಆದವನಿಗೆ ಯಾವಾಗಲೂ ಕೂಡ ಕಿಟ್ಟಗಳನ್ನು ಕಳೆದುಕೊಳ್ಳೋದು, ಕ್ಷುತ್ತು ಮತ್ತು ಮಮತೆಗಳನ್ನು ಒಟ್ಟಾಗಿ ಭಾವಿಸಿ ಅದನ್ನು ಚಿತ್ತ ಸಂಸ್ಕಾರಕ್ಕೆ ಸಾಧನವನ್ನಾಗಿ ಮಾಡಿಕೊಳ್ಳೋದು ಬಹಳ ಮುಖ್ಯ ಅನ್ನೋದು ಇಲ್ಲಿ ಡಿ ವಿ ಜಿಯವರ ಈ ಪದ್ಯದ ಅರ್ಥ ಅಂತ ಹೇಳಬಹುದು.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸಮಯಾಗಿದೆ 1:31. ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಲಂಚ್ ಬಾಕ್ಸ್ನಲ್ಲಿ ನಾವು ಇವತ್ತು ಯಾವೆಲ್ಲ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಈಗ ಊಟದ ಟೈಮು, ಎಲ್ಲ ಆಫೀಸಲ್ಲಿರೋರಾಗಿರ್ಬೋದು, ಮನೇಲಿರೋರಾಗಿರ್ಬೋದು, ಹೊರಗಡೆ ಎಲ್ಲಾದರೂ ಹೋದರೂ ಹಶು 1:30-2 ಅಂದರೆ ಊಟದ ಟೈಮ್, ಅದು ಎಲ್ಲರಿಗೂ ಹೊಟ್ಟೆ ಚುರುಚುರು ಗುಡಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಂಥ ಟೈಮಲ್ಲಿ ಒಳ್ಳೊಳ್ಳೆ ಗೀತೆಗಳು ಕಿವಿಗೆ ಬಿದ್ದಾಗ ಹಿಡಿದು ಜಾಸ್ತಿನೇ ತಿಂತೀವಿ ಅಲ್ವಾ, ಹಾ ಈ ಗೀತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂದ್ಕೊಂತ. ಹಾಗೆ ಈಗ ನಿಮಗೋಸ್ಕರ ಮೂಡಿ ಬರ್ತಾ ಇದೆ ಜನ್ಮದ ಜೋಡಿ ಚಿತ್ರದಿಂದ ಮಂಜುಳಾ ಗುರುರಾಜ್ ಅವರು, ಹಾಗೆ ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ ವಿ ಮನೋಹರ್ ಅವರ ಸಂಗೀತವಿರುವ ಗೀತೆ, ಹಾಗೆ ಜೊತೆಯಾಗಿ ಮೂಡಿ ಬರ್ತಾ ಇದೆ ಜೋಶ್ ಚಿತ್ರದಿಂದ ಕಾರ್ತಿಕ್ ಅವರ ಗಾಯನದಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ವರ್ಧನ್ ಅವರ ಸಂಗೀತ ಸಂಯೋಜನೆ ಇದೆ. ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಈಗ ತಾನೇ ದಿವ್ಯಾ ರಾಘವನ್ ಅವರ ಗಾಯನದಲ್ಲಿ ಮದರಂಗಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮುಂದೆ ಮೂಡಿ ಬರ್ತಾ ಇದೆ ಕಲ್ಯಾಣ ಮಂಟಪ ಮತ್ತು ನವತಾರೆ ಚಿತ್ರದ ಗೀತೆಗಳು ನಿಮಗಾಗಿ.

ವಾಣಿ ಜೈರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಮೂಡಿಬಂದ ಬೆಸುಗೆಯ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರಿ. ಈ ಗೀತೆಯೊಂದಿಗೆ ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮ ಮುಕ್ತಾಯವಾಗುವ ಸಮಯ ಬಂದಿದೆ. 2 ಗಂಟೆಗೆ ಸರಿಯಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಸಂಪುಟದ ಸಚಿವರು ಹಿರಿಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ

0: ಶಿವಕುಮಾರ್ ಸಭೆ, ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಸೂಚನೆ. ಜಿಲ್ಲೆ ಅಭಿವೃದ್ಧಿಯಾದರೆ ರಾಜ್ಯ ದೇಶ ಅಭಿವೃದ್ಧಿಯಾದಂತೆ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ಖಾತೆ ಹಂಚಿಕೆ ಪ್ರಕ್ರಿಯೆ ಸಂಜೆಯೊಳಗೆ ಅಂತಿಮಗೊಳ್ಳುವ ಸಾಧ್ಯತೆ, ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ಪಕ್ಷ ಬಲಪಡಿಸಲು ಕೈಜೋಡಿಸುವಂತೆ ಕಾರ್ಯಕರ್ತರಿಗೆ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕರೆ. ಮತ್ತು ನೈಋತ್ಯ ಮುಂಗಾರು ಇಂದು ಕೇರಳಂ ಪ್ರವೇಶಿಸುವ ಸಾಧ್ಯತೆ, ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ನಡೆದ ಸರ್ಕಾರದ ಎಲ್ಲ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 15 ದಿನಗಳೊಳಗೆ ಕಾರ್ಯಯೋಜನೆ ನೀಡುವಂತೆ ಸೂಚನೆ ನೀಡಿದ್ದಾರೆ. ಯಾರ ಒತ್ತಡಕ್ಕೂ ಮಣಿಯದೆ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಈಶ್ವರ್ ಖಂಡ್ರೆ, ಯುಟಿ ಖಾದರ್ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಉಪಸ್ಥಿತರಿದ್ದರು. ಸಭೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬಡೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ಕೇಂದ್ರವನ್ನು ಮಹಿಳೆಯರೇ ನಡೆಸುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಇದೇ ವೇಳೆ ಯಾದಗಿರಿ ಜಿಲ್ಲೆ ಅಭಿವೃದ್ಧಿಯಲ್ಲಿ ಹಿಂದುಳಿದಿರುವ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಬಳಿಕ ಪ್ರತಿಯೊಂದು ಜಿಲ್ಲೆಯ ಅಭಿವೃದ್ಧಿಗೂ ಪಣ ತೊಟ್ಟಿದ್ದು, ಪ್ರತಿಯೊಬ್ಬ ವ್ಯಕ್ತಿಯೂ ಬಡತನದಿಂದ ಮುಕ್ತವಾಗಲು ಶ್ರಮಿಸಲಾಗುತ್ತಿದೆ ಎಂದು ಹೇಳಿದರು. ನಬಾರ್ಡ್ ನೆರವಿನೊಂದಿಗೆ ಈ ರೈತ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ತರಬೇತಿ ಕೇಂದ್ರವನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಇಲ್ಲಿ ತಯಾರಾಗುವ ಉತ್ಪನ್ನಗಳನ್ನು ಇ ಕಾಮರ್ಸ್ಗೆ ಪರಿಚಯಿಸುವಂತೆ ನಬಾರ್ಡ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಒಂದು ಜಿಲ್ಲೆ ಅಭಿವೃದ್ಧಿಯಾದರೆ ರಾಜ್ಯ ಹಾಗೂ ದೇಶ ಅಭಿವೃದ್ಧಿಯಾದಂತೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಪ್ರಾಯಪಟ್ಟಿದ್ದಾರೆ. ಖಾತೆ ಹಂಚಿಕೆ ಪ್ರಕ್ರಿಯೆ ಸಂಜೆಯೊಳಗೆ ಅಂತಿಮಗೊಳ್ಳುವ ಸಾಧ್ಯತೆ ಇದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈವರೆಗೆ ಖಾತೆಗಳನ್ನು ಹಂಚಿಕೆ ಮಾಡಿಲ್ಲ, ಮಾಧ್ಯಮದ ವರದಿಗಳು ಕೇವಲ ಊಹಾಪೋಹ ಎಂದು ಹೇಳಿದ್ದಾರೆ. ಸಾರ್ವಜನಿಕ ಕಚೇರಿಯಲ್ಲಿ ಜವಾಬ್ದಾರಿಯ ಮಹತ್ವವನ್ನು ಒತ್ತಿ ಹೇಳಿದ ಪ್ರಿಯಾಂಕ್ ಖರ್ಗೆ, ಪ್ರತಿಯೊಬ್ಬ ನಾಯಕರು ನೀಡಲಾದ ಹುದ್ದೆಯನ್ನು ಜನರಿಗೆ ಸೇವೆ ಸಲ್ಲಿಸುವ ಅವಕಾಶವೆಂದು ಪರಿಗಣಿಸಬೇಕು ಎಂದು ಹೇಳಿದ್ದಾರೆ. ಇದೇ ವೇಳೆ ಪಕ್ಷದೊಳಗಿನ ಆಂತರಿಕ ಗೊಂದಲಗಳ ವರದಿಯನ್ನು ಪ್ರಿಯಾಂಕ್ ಖರ್ಗೆ ತಳ್ಳಿಹಾಕಿದ್ದಾರೆ. ಪಕ್ಷ ಸಂಘಟಿಸಲು ಹಾಗೂ ಪಕ್ಷವನ್ನು ಬಲಪಡಿಸಲು ಕೈಜೋಡಿಸುವಂತೆ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರುವ ನಾಯಕರಿಗೆ ಪಕ್ಷದ ಸಂಘಟನೆಗೆ ಒತ್ತು ನೀಡುವಂತೆ ಸಲಹೆ ನೀಡಿದ್ದಾರೆ. ಸಂಘಟನೆ ಮತ್ತು ಸರ್ಕಾರ ಎರಡನ್ನೂ ಸಮತೋಲನವಾಗಿ ಹಂಚಿಕೊಂಡು ಕಾರ್ಯನಿರ್ವಹಿಸುವಂತೆ ತಿಳಿಸಿದ್ದಾರೆ. ಸಾಮಾನ್ಯ ಕಾರ್ಯಕರ್ತರಿಗೆ ಏನೇ ತೊಂದರೆಯಾದರೂ ಸದಾ ಜೊತೆಗಿರುವುದಾಗಿ ಭರವಸೆ ನೀಡಿದ್ದಾರೆ. ಕೇರಳಂ ನೂತನ ಮುಖ್ಯಮಂತ್ರಿ ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ನೈಜ ಚಿತ್ರಣವನ್ನು ಜನರ ಮುಂದಿಡುವ ಉದ್ದೇಶದಿಂದ ಹಣಕಾಸು ಶ್ವೇತಪತ್ರ ಮಂಡಿಸಿರುವುದು ಸ್ವಾಗತಾರ್ಹವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಹೇಳಿದ್ದಾರೆ. ಇದೇ ಮಾದರಿಯಲ್ಲಿ ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಹಣಕಾಸಿನ ಸ್ಥಿತಿಗತಿಯ ಕುರಿತು ಶ್ವೇತಪತ್ರ ಮಂಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯದ ಸಾಲ ಎಷ್ಟು ಹೆಚ್ಚಾಗಿದೆ, ಸರ್ಕಾರದ ಖಜಾನೆಯ ನಿಜವಾದ ಸ್ಥಿತಿಗತಿ ಏನು ಹಾಗೂ ಮುಂದಿನ ಪೀಳಿಗೆಯ ಮೇಲೆ ಎಷ್ಟು ಹೊರೆ ಹಾಕಲಾಗಿದೆ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೈಋತ್ಯ ಮುಂಗಾರು ಇಂದು ಕೇರಳ ತಲುಪಲಿದೆ. ಈ ಹಿನ್ನೆಲೆಯಲ್ಲಿ ಕೇರಳ, ಕರಾವಳಿ, ಕರ್ನಾಟಕ ಸೇರಿದಂತೆ ಹಲವೆಡೆ ವ್ಯಾಪಕ ಮಳೆಯಾಗಲಿದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಬರುವ ದಿನಗಳಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಮುಂಗಾರು ಆಗಮನವು ಭಾರತದ ವಾರ್ಷಿಕ 4 ತಿಂಗಳ ಮಳೆಗಾಲದ ಆರಂಭವನ್ನು ಸೂಚಿಸುತ್ತದೆ. ಮುಂಗಾರು ಆಗಮನದಿಂದಾಗಿ ದೇಶದಲ್ಲಿ ಕೃಷಿ ಚಟುವಟಿಕೆ

ಆರಂಭಗೊಳ್ಳುವ ಮುನ್ಸೂಚನೆ ದೊರೆತಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಯಿಂದ ಹಾನಿ ಉಂಟಾಗುವ ಪ್ರದೇಶಗಳ ಬಗ್ಗೆ ಸಮೀಕ್ಷೆ ನಡೆಸಲಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 164 ಸೂಕ್ಷ್ಮ ದುರ್ಬಲ ಪ್ರದೇಶಗಳು ಎಂದು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ತಿಳಿಸಿದ್ದಾರೆ. ಮುಂಗಾರು ಮಳೆ ಆರಂಭಕ್ಕೂ ಮುನ್ನ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಪಾಯದಲ್ಲಿರುವ ತಗ್ಗು ಪ್ರದೇಶಗಳಲ್ಲಿರುವ ಮನೆಗಳಲ್ಲಿ ವಾಸಿಸುವವರ ಸ್ಥಳಾಂತರಕ್ಕೆ ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮಳೆಯ ಹಾನಿಯ ಕಂಟ್ರೋಲ್ ರೂಮ್ಗಳನ್ನು ತೆರೆಯಲಾಗಿದ್ದು, ಮಳೆಯಿಂದ ಹಾನಿಯುಂಟಾದರೆ ಸಹಾಯಕ್ಕೆ ಧಾವಿಸಲು ಸಿಬ್ಬಂದಿ ನಿಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇಲ್ಲಿಯವರೆಗೆ ಸುರಿದ ಮಳೆಗೆ ಜಿಲ್ಲೆಯಲ್ಲಿ ಒಂದು ಮನೆ ಸಂಪೂರ್ಣ ಹಾನಿಯಾಗಿದ್ದು, 51 ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ. 1870 ವಿದ್ಯುತ್ ಕಂಬಗಳು ಬಿದ್ದಿವೆ ಎಂದು ತಿಳಿಸಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಮತ್ತು ನಾಳೆಯವರೆಗೆ ಮಧ್ಯಮ ಮಳೆ ಹಾಗೂ ಇದೇ 6-10 ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಮತ್ತು ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಜಿಲ್ಲಾಡಳಿತ ಮುಂಗಾರು ಪೂರ್ವದ ಸಿದ್ದತೆ ಮಾಡಿಕೊಂಡಿದ್ದು, ಜಿಲ್ಲೆಯಲ್ಲಿ 294 ಕಾಳಜಿ ಕೇಂದ್ರಗಳನ್ನು ಗುರುತಿಸಲಾಗಿದೆ. ಪ್ರತಿ ಕಾಳಜಿ ಕೇಂದ್ರಗಳಿಗೆ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಎಂದು ಹೇಳಿದ್ದಾರೆ. ಭಾರತೀಯ ಭೂ ವಿಜ್ಞಾನ ಸರ್ವೇಕ್ಷಣಾ ಇಲಾಖೆ ಜಿಲ್ಲೆಯಲ್ಲಿ 439 ಭೂಕುಸಿತ ಸಂಭವನೀಯ ಸ್ಥಳಗಳ ಪಟ್ಟಿ ನೀಡಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರು ಯಾವುದೇ ತುರ್ತು ಸಂದರ್ಭಗಳಲ್ಲಿ ಜಿಲ್ಲಾ ಹಾಗೂ ತಾಲೂಕು ವಿಪತ್ತು ನಿರ್ವಹಣಾ ಕೇಂದ್ರದ ಕಂಟ್ರೋಲ್ ರೂಮ್ಗೆ ದೂರವಾಣಿ ಕರೆ ಮಾಡಿ ಸಂಪರ್ಕಿಸುವಂತೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಇದೇ 30 ಪ್ರಾರಂಭವಾಗಲಿದ್ದು, ಪರಿಷ್ಕರಣೆಗೆ ಎಲ್ಲ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ್ ತಿಳಿಸಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಈಗಾಗಲೇ 2002 ಮತದಾರರ ಪಟ್ಟಿ ಜೊತೆಗೆ ಮ್ಯಾಪಿಂಗ್ ನಡೆಸಲಾಗಿದೆ. ಯಾವುದೇ ಗೊಂದಲವಿಲ್ಲದೆ ಸಾರ್ವಜನಿಕರು ಹಾಗೂ ರಾಜಕೀಯ ಪಕ್ಷಗಳ ಸಹಕಾರದಿಂದ ಯಶಸ್ವಿಯಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಚಾಮರಾಜನಗರ ತಾಲೂಕಿನ ಹೊನ್ನಹಳ್ಳಿ ಗ್ರಾಮದಲ್ಲಿ ಜಾನುವಾರುಗಳ ಮೇಲೆ ದಾಳಿ ಮಾಡಿ ರೈತರಿಗೆ ಆತಂಕ ಹುಟ್ಟಿಸಿದ್ದ ಚಿರತೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಕಳೆದ ಹಲವು ದಿನಗಳಿಂದ ಜಾನುವಾರುಗಳ ಮೇಲೆ ದಾಳಿ ಮಾಡುತ್ತಿದ್ದರಿಂದ ಬಿಳಿಗಿರಿ ರಂಗನಾಥ ದೇವಾಲಯದ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅರಣ್ಯ ಸಿಬ್ಬಂದಿ ಆಯಕಟ್ಟಿನ ಸ್ಥಳಗಳಲ್ಲಿ ಬೋನುಗಳನ್ನು ಇಟ್ಟಿದ್ದರು. ಆಹಾರ ಅರಸಿ ಬಂದ ಚಿರತೆ ಸೆರೆಯಾಗಿದ್ದು ದಟ್ಟಾರಣ್ಯಕ್ಕೆ ಬಿಡಲಾಗುವುದು ಎಂದು ಅರಣ್ಯಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಶೈಕ್ಷಣಿಕ ಸಂಸ್ಥೆಗಳ ಅಕ್ಕಪಕ್ಕದಲ್ಲಿ 100 ಗಜಗಳ ಒಳಗೆ ತಂಬಾಕು ಮಾರಾಟ ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಹಾಗೂ ಕೋಟ್ಪಾ ಕಾಯ್ದೆಯಲ್ಲಿನ ಸೂಚನೆಗಳನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸುವಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ತಂಬಾಕು ಬಳಕೆಯನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ತಂಬಾಕು ಮುಕ್ತ ಶಾಲೆ ಕಾಲೇಜು ಘೋಷಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿ. ದಾವಣಗೆರೆ ನಗರದಲ್ಲಿ ಸ್ವಚ್ಛತೆ ಮತ್ತು ಸಾರ್ವಜನಿಕ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆಯ ಆರೋಗ್ಯ ಶಾಖೆಯು ಕ್ರಮ ಕೈಗೊಂಡಿದ್ದು, ನಿಯಮ ಉಲ್ಲಂಘಿಸಿದವರಿಗೆ ಸ್ಥಳದಲ್ಲಿಯೇ 92,000 ರೂಪಾಯಿಗೂ ಅಧಿಕ ದಂಡ ವಸೂಲಿ ಮಾಡಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಾ ಮಹಾಂತೇಶ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತಿಯನ್ನು ಆಚರಿಸಲಾಯಿತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪುಟದ ಸಚಿವರು ಹಿರಿಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆ, ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಸೂಚನೆ. ಜಿಲ್ಲೆ ಅಭಿವೃದ್ಧಿಯಾದರೆ ರಾಜ್ಯ ದೇಶ ಅಭಿವೃದ್ಧಿಯಾದಂತೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ಖಾತೆ ಹಂಚಿಕೆ ಪ್ರಕ್ರಿಯೆ ಸಂಜೆಯೊಳಗೆ ಅಂತಿಮಗೊಳ್ಳುವ ಸಾಧ್ಯತೆ, ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ಮತ್ತು ಪಕ್ಷ ಬಲಪಡಿಸಲು ಕೈಜೋಡಿಸುವಂತೆ ಕಾರ್ಯಕರ್ತರಿಗೆ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕರೆ. ನೈಋತ್ಯ ಮುಂಗಾರು ಇಂದು ಕೇರಳ ಪ್ರವೇಶಿಸುವ ಸಾಧ್ಯತೆ, ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 2:44:53 ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಈಗ ಕೇಳೋಣ ಕಾರ್ಯಕ್ರಮ ಆಕಾಶ ಬುಟ್ಟಿ.
2: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಹಕಾರಿ ಬ್ಯಾಂಕ್ನ ನಿವೃತ್ತ ಉಪವ್ಯವಸ್ಥಾಪಕರು ಹಾಗೂ ಆಕಾಶವಾಣಿಯ ಕೇಳುಗರಾದ ವಿ ಪ್ರಭಾಕರ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸ್ತಾ ಇದ್ದಾರೆ ಜಾಂಪಣ್ಣ ಆಶಿಹಾಳ್.
3: ನಿನ್ನ ಕಂಡಾಗ ಸಂತೋಷವೇನು.
4: ವೈಯಕ್ತಿಕವಾಗಿ ನಿಮ್ಮ ಒಂದು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಸ್ಕೋಬೇಕಂದ್ರೆ ಏನೇನು ಮಾಡ್ತಿದ್ರಿ
5: ಸರ್? ಇದು ಅಲ್ಲಿ ಬ್ಯಾಂಕಲ್ಲಿ ಏನೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರೆ ಎಲ್ಲ ಮಾಡ್ತಾ ಇದ್ವಿ. ಆದ್ರೆ ಬಟ್ ಹೆಚ್ಚಿಗೆ ಅವಧಿ ಕೆಲಸ ಕಾರ್ಯಗಳೇ ಆಗ್ತಾ ಇತ್ತು. ಮನೆ ಕಡೆ ಸ್ವಲ್ಪ ಅವಧಿ ಕೊಡೋದು ಕಡಿಮೆ ಆಗುತ್ತೆ ಇದು, ಯಾಕೆಂದ್ರೆ ಹೊತ್ತು ಗೊತ್ತಿಲ್ಲದೆ ದುಡಿಬೇಕಾಗುತ್ತೆ ಬ್ಯಾಂಕ್ನಲ್ಲಿ. ಅದು ಈ ಬೆಂಗಳೂರಿನ ಟ್ರಾಫಿಕ್ ಜಾಮ್ ಇದರಲ್ಲಿ ನಾವು ಇದು ಮಾಡಕ್
4: ಆಗಿಲ್ಲ. ನಿವೃತ್ತಿ ಹೊಂದ ನಂತರ ಈಗ ಇದನ್ನ ಸಾಕಷ್ಟು ಸಮಯ ನೀಡ್ತಾ ಇದ್ದೀರಿ
5: ಸರ್. ನಿಜ ಸರ್ ಅದು
4: ಅಲ್ವಾ?
5: ಈಗ ಹೌದು.

0: ಆ ಒಂದು ಅವರು ನಮಗೋಸ್ಕರ ಬೆಳಗ್ಗೆ ಡಬ್ಬಿಲ್ ಕೊಟ್ಟು ಕಳಿಸಿರ್ತಾರೆ, ನಾವು ಬಾಗಿಲ ಕೊಳ್ಳಿ ಅಂತ ಹೇಳಿ ಬಂದಿರ್ತೀವಿ. ಈಗ ಅವರು ಸ್ವಲ್ಪ ಋಣ ಸಂದಾಯ ಮಾಡಲೇಬೇಕಾಗುತ್ತೆ.
1: ಓದಿನ ದಿನಗಳು ನೀವು ಏನು ಓದಿದ್ರಿ
0: ಸರ್? ನನ್ನ ವಿದ್ಯಾಭ್ಯಾಸ ದಾವಣಗೆರೆಯಲ್ಲಾಯ್ತು, ಅಲ್ಲಿ ನಾನು ಡಿಆರ್ಎಂ ಕಾಲೇಜ್ ಅಂತ.
1: ಯಾಕೆ ಅಲ್ಲಿ ಓದಿದ್ರಿ?
0: ಅಲ್ಲಿ ನಮ್ಮ ತಂದೆಯವರು ಅಲ್ಲೇ ಕೆಲಸದಲ್ಲಿದ್ದ
1: ಅಲ್ಲಿದ್ರ
0: ಅಲ್ಲಿ
1: ಏನ್ ಮಾಡ್ತೀವಿ?
0: ಅವರು ಒಂದು ಸಿನಿಮಾ ಚಿತ್ರಮಂದಿರದ ಮ್ಯಾನೇಜರ್ ಆಗಿದ್ರು, ಒಂದು 45-50 ವರ್ಷ ಅವ್ರು ಸರ್ವಿಸ್ ಮಾಡಿದ್ದಾರೆ
1: ಅಲ್ವಾ,
0: ಮಾಡಿದ್ದಾರೆ. ಅವರು ಕಷ್ಟ ದಿನಗಳು ಇತ್ತು ಅವ್ರಿಗೆಲ್ಲ.
1: ಸೊ ನೀವು ಅಪ್ಪನ ಕೆಲಸ ಅದು ಆಯ್ತು, ನಂತರ ನೀವು ಕೆಲಸಕ್ಕಂತ ಈ ಸಹಕಾರಿ ಬ್ಯಾಂಕ್?
0: ನಾನು ಆಮೇಲಿಂದ ಅಲ್ಲಿ ಓದ್ದೆ, BSc ಮಾಡಿದೆ.
1: ಮತ್ತೆ ಮುಂದೆ
0: ಬೇರೆ ಬೇರೆ ಸರ್ಕಾರಿ ಇಲಾಖೆಗಳು
1: ಆಗ್ತಿದ್ದಂಗೆ ಕೆಲಸಕ್ಕೆ ಸೇರ್ಕೊಂಡ್ರ?
0: ಇಲ್ಲ ಇಲ್ಲ, ಮಧ್ಯ ಗ್ಯಾಪ್ ಆಯ್ತು. ನಾನು ಹೀಗೆ ಸಾಕಷ್ಟು ಅರ್ಜಿಗಳನ್ನ ಹಾಕೊಂಡು
1: ಕೆಲಸಕ್ಕಾಗಿ ಹುಡುಕಾಟ ನಡೆಸಿ.
0: ಹೌದು, ಇಲ್ಲಿ ಅವಾಗ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ಗಳು ಇದನ್ನ BSc ಆದವರಿಗೆ ಕರೆದ್ರು ತುಮಕೂರು. ಕಳಿಸಿರು ಬಟ್ ಅದೇನೋ ರಿಜೆಕ್ಟ್ ಆಗ್ಬಿಡ್ತು ಅದನ್ನ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇಂದ ಆಕಾಶವಾಣಿಲಿ ಕರೆದಿದ್ರು ಟ್ರಾನ್ಸ್ಮಿಷನ್ BSc PCM ಆದವರಿಗೆ ಫಿಸಿಕ್ಸ್ ಕೆಮಿಸ್ಟ್ರಿ. ಅದೆಲ್ಲ ಮಾಡಿದೆ, ಇಲ್ಲೂ ಕೆಲವೆಲ್ಲ ಈ ಪೋಸ್ಟ್ ಗಳಿಗೆ ಹಾಕೊಂಡಿದ್ದೆ
1: ಅಲ್ವಾ,
0: ಇಲ್ಲಿ ಸಂಖ್ಯೆ. ಸೊ ಹಂಗಾಗಿ
1: ಆಗಿಲ್ಲ, ಒಟ್ಟಾರೆ ಪ್ರಯತ್ನ ಮಾಡಿದಿರಿ, ಆಕಾಶವಾಣಿಯಲ್ಲಿ ಸೇರಬೇಕು ಅಂತ ಕೂಡ ನಡೆಸಿದ್ರಿ ಪ್ರಯತ್ನ?
0: ನಡೆಸಿದ್ರಿ, ಮಾಡಿದ್ರಿ. ಇದು ಇವತ್ತಿಗೂ ಇದ್ರದ್ದು ಒಲವು ಹೋಗಿಲ್ಲ ನನಗೆ.
1: ಆಕಾಶವಾಣಿ ಸಂಪರ್ಕ ನಿರಂತರವಾಗಿ ಇಟ್ಕೊಂಡಿದ್ದೀರಿ.
0: ಹೌದು, ಆಮೇಲೆ ಎಲ್ಲರಿಗೂ ನಾನು ಹೇಳೋದಿಷ್ಟೇ, ದಯವಿಟ್ಟು ಆಕಾಶವಾಣಿ ಕೇಳಿ. ಮೊಬೈಲ್ ಅಲ್ಲೇ ಗೌರ್ಮೆಂಟ್ ನವರು ನಿಮಗೆ 400-500 ಸ್ಟೇಷನ್ ಗಳನ್ನ.
1: ಹೌದು,
0: ಈಗ ಮಿಂಚು ಗುಡುಗು ಸಿಡ್ಲಾದ್ರೆ ನಿಮ್ಗೆ ಇದರಲ್ಲಿ ಅನಲಾಗ್ ಟ್ರಾನ್ಸಿಸ್ಟರ್ ಅಲ್ಲಿ ಕಟಕಟ ಅನ್ನತ್ತೆ, ಅದು ಕ್ಯಾಚ್ ಆಗುತ್ತೆ, ಹಿಡಿಯಲ್ಲ. ಈ ಮೊಬೈಲ್ ಅಲ್ಲಿ ಕ್ಲಿಯರ್ ಆಗುತ್ತೆ ಎಲ್ಲಾ ಸ್ಟೇಷನ್. ಹಿಂಗ್ ಒತ್ತಿದ್ರೆ ಸಾಕು, ರಸ್ತೆಯಲ್ಲಿ ನೀವು ಕೇಳ್ಕೊಂಡು ಹೋಗ್ಬೋದು.
1: ಹೌದು,
0: ಆ ನ್ಯೂಸ್ ಆನ್ ಏರ್ ಆಪ್ ಮಾಡಿರೋ ಸರ್ಕಾರ ಆಕಾಶವಾಣಿ ಒಂದು ಶ್ಲಾಘನೀಯ ಕಾರ್ಯ ಅದು
1: ಅಲ್ವಾ.
0: ಆ ಒಂದು ನಾನು ಅಚೀವ್ಮೆಂಟ್ ನಾನು ನೋಡಿರ್ಲಿಲ್ಲ ಮೊಬೈಲ್ ಅಲ್ಲಿ, ನಾವು ನೋಡ್ತೀವಿ ಅಂತ ಈಗ ತಿರ್ಗಿಸ್ಕೊಂಡು
1: ಆಕಾಶವಾಣಿಗಳು ಒಂದೇ ಕಡೆ ಬರುತ್ತೆ ಅನ್ನೋದು
0: ಸರ್. ಈಗಲೂ ಮನೆಯಲ್ಲಿ ಟ್ರಾನ್ಸಿಸ್ಟರ್ ನಾನು ತಿರುಗಿಸ್ತಿದ್ದಾಗ ಬೆಂಗಳೂರು ಒಂದು ಕ್ಲಿಯರ್ ಆಗಿ ಬರುತ್ತೆ, ಸುತ್ತಮುತ್ತ ಯಾವ್ದೋ ಫೀಬಲ್ ಆಗಿ ಬರುತ್ತೆ. ಧಾರವಾಡ ಅಂತ ಕೇಳ್ತೀನಿ ನಾನು, ಆಕ್ಚುಲಿ ಇಲ್ಲಿದ್ ಬರುತ್ತೆ ಅಂದ್ರೆ ಅದು ಅಷ್ಟು ನೀವು ಒದ್ದಾಡ ಬದಲ ನೀವು ಮೊಬೈಲ್ ಅಲ್ಲೇ ಇದೆ ಅಲ್ಲ, ಯಾವುದೇ ಒಂದು ಫಿಲ್ಟರ್ ಆಗ್ಬಿಟ್ಟು ಬರುತ್ತಿದ್ರಲ್ಲ. ಸೊ ಹಂಗಾಗಿ
1: ಆಕಾಶವಾಣಿ ಕೇಳುವಂತ ಒಂದು ಹವ್ಯಾಸ ಬೆಳೆಸ್ಕೊಂಡಿದ್ದೆ
0: ಸರ್. ನನ್ನ ಕೆಲಸದಲ್ಲಿ ಇದ್ದಾಗಲೂ ಆಕಾಶವಾಣಿ ಕೇಳುವಂತ ಹವ್ಯಾಸ ಬೆಳೆಸ್ಕೊಂಡಿದ್ದೆ. ಆಮೇಲೆ ಒಂದ್ಸರಿ ನಾನು ಬಂದು ಶ್ರೋತೃ ಬೃಂದಾವನ ನಡೆಸ್ಕೊಟ್ಟಿದ್ದೆ. ಶ್ರೋತೃ ಬೃಂದಾವನ ಅಂತ ವಿವಿಧ ಭಾರತಿಯಲ್ಲಿ ಬರ್ತಾ ಇತ್ತು ಸರ್, ಶುಕ್ರವಾರ ಬರ್ತಾ ಇತ್ತು. ಅದನ್ನ ಅವಾಗ ಯಾರೋ ಇದ್ರು, ಅವಾಗ ಬಂದು ಒಂದ್ ಚಿಕ್ಕ ಸಂಭಾವನೆ ಕೊಟ್ಟಿದ್ರು. ಆ ಸಂಭಾವನೆಯಲ್ಲಿ ಒಂದು ಸಣ್ಣದೊಂದು ಪಾಕೆಟ್ ಟ್ರಾನ್ಸಿಸ್ಟರ್ ತಗೊಂಡೆ ನಾನು.
1: ಹೌದು,
0: ಆಮೇಲೆ 2000 ಶ್ರೋತೃ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ರು ನನಗೆ ಆಕಾಶವಾಣಿಯಿಂದ. ಅವಾಗ ಶ್ರೀಮತಿ KS ನಿರ್ಮಲಾ ದೇವಿ ಅವರಿದ್ರು, ಅವ್ರು ಬಂದು ಇದನ್ನ ಕೊಟ್ಟು ಆಮೇಲೆ ಅದೊಂದು ಇಂಟರ್ವ್ಯೂ ಮಾಡಿ ಮಾಡಿದ್ರು, ಆಮೇಲಿಂದ ಎಲ್ಲ.
1: ಹೌದಾ, ಆಕಾಶವಾಣಿ ಶ್ರೋತೃ ಸಂಘವನ್ನು ಕೂಡ ನೀವು ಇವಾಗ ಹೊಡ್ಕೊಂಡ್ಬಿಟ್ಟಿದ್ದೀರಿ?
0: ಮಾಡ್ತಾ ಇದೀವಿ ಸರ್. ಆಕಾಶವಾಣಿ ಶ್ರೋತೃ ಸಂಘ ಏನು ಅಂದ್ರೆ ಹೆಚ್ಚಿಗೆ ನಾವು ಇನ್ನು ಆಕಾಶವಾಣಿ ಪ್ರಚಾರ ಮಾಡೋಣ ಅನ್ನೋ ಉದ್ದೇಶ ಇದೆ. ಕರೆಸ್ಬಿಟ್ಟು ಎಲ್ಲಾರನ್ನು ಇದ್ ಮಾಡಿ ಶ್ರೋತೃಗಳನ್ನ ಕೇಳಿ, ಎಲ್ಲಾರು ಕೇಳೋ ಅಭ್ಯಾಸ ಬೆಳಿಬೇಕು.
1: ಹೌದು,
0: ನೋಡಿ ನೋಡಿ ನೋಡಿ ಎಷ್ಟು ಅಂತ ನೋಡಿ, ನಾವು ನೋಡೋದ್ ಬೇಡ ಅನ್ನಲ್ಲ, ಕೇಳೋದ್ ಕೂಡ ಸಿಗೋ ಆನಂದ ಯಾವತ್ತೂ ನಿಮ್ಗೆ. ಆಕಾಶವಾಣಿ ಅಂತೂ ಅದು ಎಂಡೇ ಇಲ್ಲ.
1: ಮೊದಲಿನ ದಿನಗಳು ಬಹಳ ವಿಶೇಷವಾಗಿದ್ವು, ತುಂಬಾ ಕುತೂಹಲ ಇತ್ತು ಅಂತರ ಆ ನಮ್ಮ ಬಾಲ್ಯದ ದಿನಗಳಲ್ಲಿ.
0: ಹೌದು ಸರ್,
1: ಎಷ್ಟು ಕುತೂಹಲ ಅಂದ್ರೆ ರೇಡಿಯೋ ಅಂತಂದ್ರೆ ಇದನ್ನ ಬಿಟ್ಟಿರಕ್ ಸಾಧ್ಯನೇ ಇಲ್ಲ.
0: ಹೇಳ್ತೀನಿ ಸರ್, ಅದೊಂದು
1: ಅಪ್ಪ ಅಮ್ಮ ಮನೆಯಲ್ಲಿ ಬೈದ್ರು ಕೂಡ ಬಯಸ್ಕೊಂಡು ಕೂಡ ಒಂದ್ ಕಡೆ ಹೋಗಿ ಎಲ್ಲೋ ಕಟ್ಟೆ ಮೇಲೆ ಕುತ್ಕೊಂಡು ರೇಡಿಯೋ ಕೇಳ್ಕೊಂಡ್ ಬರೋದಾಗ್ಲಿ.
0: ಅದು ಅನುಭವಗಳಾಗಿದೆ. ಈಗ ಮೊದಲು ದಾವಣಗೆರೆಯಲ್ಲಿದ್ದಾಗ ಅಲ್ಲಿ ಭದ್ರಾವತಿ ಆಕಾಶವಾಣಿ ಹತ್ರ ಇತ್ತು, ಬೆಂಗಳೂರು ಬರ್ತಿತ್ತು, ಧಾರವಾಡ ಅಂತೂ ಬಹಳ ಕ್ಲಿಯರ್ ಆಗಿ ಬರೋದು, ಅಲ್ಲಿಗೆ ಹತ್ರ ಅಲ್ಲ. ಅವಾಗ ಪ್ರತಿ ಸಂಜೆ ಭಾನುವಾರ 2:30 ಸೌಂಡ್ ಟ್ರ್ಯಾಕ್
1: ಬರೋದು,
0: ಅದಂತೂ ನಾನು ಕೇಳಿದ್ದೀನಿ ಹೆಂಗಸರು ಕಾಂಪೌಂಡ್ ಹತ್ರ ಇತ್ಕೊಂಡು ಇವತ್ತು ಮೇಯರ್ ಮುತ್ತಣ್ಣ ಸಂಜೆ ಸಾಕ್ಷಾತ್ಕಾರ ಬರ್ತಿದೆ ಮತ್ತೆ ತಲೆ ಬಾಚಿಕೊಂಡು ಮಾತಾಡ್ತಿದ್ದು ಕಣ್ಣಾರೆ ಕೇಳಿದ್ದೀನಿ ಸರ್. ಅಂದ್ರೆ ಅಷ್ಟು ಇಟ್ ವಾಸ್ ಅ ಸ್ಟ್ರಾಂಗ್ ಮೀಡಿಯಂ. ರೋಡಲ್ಲಿ ಎಲ್ಲಾರು ಹೋಗ್ಬೇಕಾದ್ರೆ ನಿಮಗೆ ಬೆಳಗ್ಗೆ 7:30 ಚಿತ್ರಗೀತೆ, ಮಧ್ಯಾಹ್ನ 1:20 ಕೆಲವು ಚಿತ್ರಗೀತೆ, ಅದು 7:30 ವಾರ್ತೆ ಆತ ಚಿತ್ರಗೀತೆ ರೋಡ್ ಅಲ್ಲಿ ಎಲ್ಲಾ
1: ಕಡೆ ಮುಗಿತಿದ್ದಂಗೆ ಚಿತ್ರಗೀತೆ ಕೇಳಿದ್ರೆ ಮನಸ್ಸಿಗೆ ಏನೋ ಒಂದು ಸಮಾಧಾನ.
0: ಆಮೇಲೆ ಭಾನುವಾರ ಎಲ್ಲ ಮಧ್ಯಾಹ್ನ ನಾಟಕಗಳು ಎಲ್ಲ ಹಾಕೋರು, ಯಮುನಾ ಮೂರ್ತಿ ಅವರು ರಾತ್ರಿ ಎಲ್ಲ ನಾಟಕಗಳು ಬರ್ತಾ ಇತ್ತು. ಸೊ ಸೌಂಡ್ ಟ್ರ್ಯಾಕ್ ಮಾತ್ರ ಅಚ್ಚುಳಿದೆ ಉಳಿದಿದೆ, ಎಲ್ಲ ಪಿಕ್ಚರ್ಗಳು ಹಳೆ ಪಿಕ್ಚರ್ಗಳು ಹಾಡಾಗ್ತಾ ಇದ್ರು. ಸೊ ಅದೆಲ್ಲ ಕಾಲ ಇದಾಗ್ತಾ ಇದೆ.
1: ಅದಂದ್ರೆ ರೇಡಿಯೋ ಕೇಳಿ ಕೇಳಿ ಕೇಳಿ ನಿಮ್ಗೆ ಮನಸ್ಸಿನ ಉಲ್ಲಾಸಕ್ಕೆ ಇದೇ ಒಂದು ನನ್ನ ಪ್ರಮುಖವಾದಂತಹ ಮಾಧ್ಯಮ ಅಂತ ಅನಿಸ್ಬಿಟ್ಟಿತ್ತು ಅವಾಗ.
0: ಅದು ಏನಾಗಿತ್ತು ಅಂದ್ರೆ ಮೊದಲೆಲ್ಲ ಈ ಸಿಲೋನ್ ಸ್ಟೇಷನ್ ಶಾರ್ಟ್ ವೇವ್ ಅದು ಬಹಳ ಸ್ಟ್ರಾಂಗ್ ಆಗಿ ಬರ್ತಿತ್ತು, ಜನ ಬೆಳಗ್ಗೆ ಹಾಕೊಂಡ್ಬಿಡೋರ್ ಹತ್ತೆಲ್ಲ. ಸಿಲೋನ್ ಇತ್ತು, ವಿನಾಕ ಗೀತ್ಮಲ ಅಂತೇಳಿ ಅಮೀನ್ ಸೈನಿ ನಡೆಸ್ಕೊಡ್ತಾ ಇದ್ರು, ಅದಿತ್ತು. ಆಮೇಲಿಂದ ನಿಮಗೆ ಹರಿಕತೆ ಇದು ಎಲ್ಲ
1: ಕೀರ್ತನೆಗಳು
0: ಸುಮಾರು ಆಗ್ತಾ ಇದ್ರು.
1: ಬೇರೆ ಬೇರೆ ಆಕಾಶವಾಣಿ ಕೇಂದ್ರಗಳು ಆಯಾ ಭಾಗದ ಸಾಂಸ್ಕೃತಿಕವಾಗಿ ಬಹಳ ಪ್ರಸಿದ್ಧಿಯಲ್ಲಿದ್ದಂತಹ ಒಂದು ಪ್ರಕಾರವನ್ನ ಪ್ರಚಾರಕ್ಕೆ ತಂದಿದ್ದಾರೆ.
0: ಹೌದೌದು.
1: ಉದಾಹರಣೆ ಈಗ ನೀವು ಕರಾವಳಿ ತೀರ ಕಡೆ ಹೋದ್ರೆ ಯಕ್ಷಗಾನ
0: ಬರುತ್ತೆ,
1: ಉಳಿದ ಎಲ್ಲ ಜನಪದ ಪ್ರಕಾರಗಳನ್ನು ಕೂಡ ಆಕಾಶವಾಣಿ
0: ನೋಡಿ. ಧಾರವಾಡ ಧಾರವಾಡ ಆಕಾಶವಾಣಿಯಲ್ಲಿ ಕೃಷಿ ರಂಗ ಬಹಳ ಸ್ಟ್ರಾಂಗ್ ಆಗಿತ್ತು, ಟೈಟಲ್ ಸಾಂಗ್ ಇದೆ ಅದು ನೀವು ಕೇಳಿರಬಹುದು.
1: ಹೌದೌದು.
0: ಆಮೇಲೆ ಪೇಟಾಧಾರಣೆ ಎಲ್ಲ ಹೇಳೋರು ಹೇಳಿದ್ದು, ಅಲ್ಲಿ ಧಾರವಾಡ ಭಾಷೆಯಲ್ಲಿ ಹೇಳೋರು.
1: ರೈತರಿಗೆ ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳು ಎಷ್ಟು ತಲುಪಿದ್ವು ಅಂತಂದ್ರೆ ಅದನ್ನು ಕೇಳಿನೇ ಅವರು ತಮ್ಮ ಕೃಷಿಯನ್ನು ಮಾಡ್ತಿದ್ರು ಅವಾಗೆಲ್ಲ. ರೇಡಿಯೋ ಅಂತ ಅನ್ನೋದು ಕೃಷಿಕನಿಗೆ ಬಹಳ ಪ್ರಮುಖವಾದಂತಹ ಮಾಧ್ಯಮ.
0: ಕಮ್ಯುನಿಟಿ ರೇಡಿಯೋ ಡೆವಲಪ್ಮೆಂಟ್ ಅನ್ನೋದು ಇಂಡಿಯಾದಲ್ಲಿ ಆಗಿದೆ, ಇನ್ನೂ ಆಗ್ಬೇಕಾಗುತ್ತೆ. ಕಮ್ಯುನಿಟಿ ರೇಡಿಯೋ ಡೆವಲಪ್ಮೆಂಟ್ ಅದರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಏನಂದ್ರೆ ಈ ಪಾರ್ಕ್ಗಳಲ್ಲಿ ಪಂಚಾಯಿತಿ ಕಟ್ಟೆಗಳಲ್ಲಿ ಮೈಕ್ಗಳು ಹಾಕ್ಬಿಟ್ಟು ರೇಡಿಯೋ ಸ್ಟೇಷನ್ ಮಾಡ್ತಿದ್ದೆ. ಇವತ್ತು ಹಾಸನದಲ್ಲಿ ನಾನು ನೋಡಿದೆ, ಹಾಸನದಲ್ಲೆಲ್ಲ ವಯಸ್ಸಾದ್ರು ಕುತ್ಕೊಂಡಿದ್ದು ಹಾಡುಗಳೆಲ್ಲ ಸಂಜೆ ಹೊತ್ತು ಹಾಕ್ತಾರೆ ಕೇಳಿದೀನಿ. ಇವತ್ತು
1: ಅದು ಇದೆ, ಈ ಶ್ರೋತೃ ಸಂಘದವರು ಕೂಡ ದೊಡ್ಡ ಪ್ರಯತ್ನ ಮಾಡಿ ಅದನ್ನ ಎಲ್ಲರಿಗೂ ಕೇಳೋ ರೀತಿಯಲ್ಲಿ ಅದು ಸಿಗಲಿ ಅಂತ ಹೇಳಿ ಅದನ್ನ ಇನ್ಸ್ಟಾಲೇಷನ್ ಕೂಡ ಮಾಡಿಸಿದ್ದಾರೆ. ಮೈಸೂರಲ್ಲಿ ಶ್ರೋತೃ ಸಂಘ ಅವರು ಕೂಡ ಪ್ರಯತ್ನ ಮಾಡಿದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಕೇಳುವ.
0: ಅದ್ರ ಉದ್ದೇಶ ಅದೇ ಸರ್.
1: ಮತ್ತೆ ನಗರಸಭೆ ಪುರಸಭೆ
0: ಅವರ
1: ಗಾರ್ಡನ್ಗಳಲ್ಲಿ ರೇಡಿಯೋವನ್ನ ಕೇಳಿ ಅಂತ ಹೇಳಿ ಅದನ್ನೆಲ್ಲ ಅದು ಬರುವಂಗ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಯೂನಿವರ್ಸಿಟಿಗಳಲ್ಲಿ ಗಡಿಯಾರ ಇದೆ ಮೈಸೂರಲ್ಲಿ, ಅಲ್ಲಿ ಸ್ಪೀಕರ್ ಹಾಕ್ಬಿಟ್ಟು ಅಲ್ಲಿ ರೇಡಿಯೋ ಬರುವಂಗ ಕೂಡ ವ್ಯವಸ್ಥೆ ಮಾಡಿದ್ದಾರೆ.
0: ಆಮೇಲೆ ನಾನು ಇದನ್ನ ಆಪ್ ನಲ್ಲಿ ನೋಡಿದಾಗ ಎಲ್ಲಾ ಕಾಲೇಜುಗಳು ಯೂನಿವರ್ಸಿಟಿಗಳು ತಮ್ಮದೇ ಆದ ಒಂದು ಬಾನುಲಿ ಕೇಂದ್ರಗಳನ್ನು ಹೊಂದಿದೆ. ಆ ಪ್ರೋಗ್ರಾಮ್ಗಳು ಚೆನ್ನಾಗಿರುತ್ತೆ.
1: ಈಗ ಸಮುದಾಯ ಬಾನುಲಿ ಕೇಂದ್ರ,
0: ಸಮುದಾಯ ಕಮ್ಯುನಿಟಿ, ಆ ಕಮ್ಯುನಿಟಿದು ನಾನು ಮೊನ್ನೆ ಎಲ್ಲ ಓದ್ತಾ ಇದ್ದೆ ಎಷ್ಟು ಮಹತ್ವದ್ದಾಗಿದೆ ಕಮ್ಯುನಿಟಿ ಸ್ಟೇಷನ್. ಈವನ್ ಆಕಾಶವಾಣಿನೇ ತಿಳ್ಕೊಳ್ಳಿ, ರೇಡಿಯೋ ಡಾಟಾಗಳು ಇಂಟರ್ನೆಟ್ ಕೈ ಕೊಡಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಯಾವುದು ನಾವು ಏನು ಇಂಟರ್ನೆಟ್ ಅಂತೀವಲ್ಲ, ಈ ಫ್ಲಡ್ಸ್ ಕ್ವೇಕ್ಸ್ ಟೈಮ್ನಲ್ಲಿ ಇಂಟರ್ನೆಟ್ ಕುಸಿಯೋ ಚಾನ್ಸಸ್ ಇದೆ. ಮೊನ್ನೆ ಯಾವುದೋ ದೇಶದಲ್ಲಿ ಹಂಗಾಗಿದೆ, ತಂತಿಗಳೆಲ್ಲ ಹರಿದೋಗಿ ಡಾಟಾ ಇದಾಗಿ ಅವಾಗ ಸಹಾಯಕ್ಕೆ ಬರೋದು ಆಕಾಶವಾಣಿ ಒಂದೇ.
1: ಆವಾಗ ಇಂಟರ್ನೆಟ್ ಮೂಲಕವಾಗಿ ರೇಡಿಯೋ ಬರೋದಕ್ಕಿಂತ ನೇರವಾಗಿ ಅನಲಾಗ್ ಮೂಲಕವಾಗಿ
0: ಅನಲಾಗ್ ನಿಮ್ಗೆ ಅದೊಂದೇ ಬರುತ್ತೆ. ಅನಲಾಗ್ ಟ್ರಾನ್ಸಿಸ್ಟರ್ ರೇಡಿಯೋದಲ್ಲಿ ನಿಮಗೆ ಆಕಾಶವಾಣಿ ಅದಕ್ಕೆ ಅಡೆತಡೆ ಅನ್ನೋದೇ ಇಲ್ಲ.
1: ಹೌದೌದು.
0: ಯಾಕೆಂದ್ರೆ ಇಲ್ಲಿಂದ ಏನು ಅಟ್ಮಾಸ್ಫಿಯರ್ ಹೋಗಿ ವಾಪಸ್ ಆಗುತ್ತೆ, ಅದ್ರ ಶಾರ್ಟ್ ವೇವ್ ಬಿಟ್ಬಿಡಿ, ಅದು ಶಾರ್ಟ್ ವೇವ್ ಎಲ್ಲಾ ಕಡೆ ತಲುಪುತ್ತೆ. ಬಟ್ ಏನಾದ್ರೂ ಈ ಬಾನುಲಿ ಕೇಂದ್ರಗಳ ಪಾತ್ರ ಬಹಳ
1: ಇದೆ ಇದೆ ಇದೆ. ಇಷ್ಟೆಲ್ಲ ಸಂಪರ್ಕದ ಕ್ರಾಂತಿ ಆದ್ರೂ ಕೂಡ ರೇಡಿಯೋಗೆ
0: ಸರ್ ಅದಕ್ಕೆ ಅದು ಎವರ್ ಗ್ರೀನ್ ಅಂತ ಹೇಳ್ತೀನಿ. ಆಕಾಶವಾಣಿ
1: ಈಗ ಇಲ್ಲಿ ನಮ್ಮ ಬೆಂಗಳೂರು ಆಕಾಶವಾಣಿಯಿಂದ ಯಾವ್ಯಾವ ಕಾರ್ಯಕ್ರಮಗಳನ್ನು ನೀವು ಕೇಳ್ತಿದ್ರಿ? ಮತ್ತೆ ಇಲ್ಲಿ ಮೂರ್ನಾಲ್ಕು ಚಾನೆಲ್ಗಳಿವೆ.
0: ಹೌದು ಸರ್.
1: ಅವೆಲ್ಲ ಪ್ರತ್ಯೇಕವಾದಂತಹ ಚಾನೆಲ್ಗಳು, ಪ್ರತ್ಯೇಕವಾದಂತಹ ಒಂದು ವರ್ಗವನ್ನೇ, ಕೇಳುಗ ವರ್ಗವನ್ನೇ ಸೃಷ್ಟಿ ಮಾಡಿದೆ.
0: ಸರ್, ನಾನು ಆಕಾಶವಾಣಿಯಲ್ಲಿ ಚಿಂತನ ಬೆಳಗ್ಗೆ ಬರುತ್ತೆ, ಗೀತಾರಾಧನ ಅಂತೂ ಇದ್ದೇ ಚೇಂಜ್ ಆಗಿಲ್ಲ, ಪ್ರಸಿದ್ಧರ ಒಂದು ಇದು
1: ಮಾತುಗಳು.
0: ಆಮೇಲೆ ಚಿತ್ರಗೀತೆ ಅಂತೂ ಕೇಳಲೇಬೇಕಾಗತ್ತೆ, ಕೇಳ್ತೀವಿ. ಆಮೇಲೆ ಈ ಸುನೇರೆ ಪಲ್ ಅಂತ ಒಳ್ಳೆ ಹಾಡುಗಳು ಹಾಕ್ತಾ ಇದ್ರೆ ಯಾವಾಗ 10:30 ಹಾಕ್ತೀರಿ ಕೇಳ್ತೀನಿ. ಆಮೇಲೆ 11 ಗಂಟೆಗೆ ಕನ್ನಡ ಚಿತ್ರ ಕೇಳ್ತೀನಿ. 11:00 ಉಮಂಗ್ ಬರ್ತಾ ಇದೆ, ಅದು ತುಂಬಾ ಚೆನ್ನಾಗಿರುತ್ತೆ ಅದು. ಆಮೇಲೆ ಬಹಳ ಬೆಳಕು
1: ರೇನ್ಬೋ, ರೇನ್ಬೋ ಮತ್ತು ವಿವಿಧ ಭಾರತಿ ಅವನು ಕೇಳ್ತೀನಿ,
0: ಅದನ್ನು ಕೇಳ್ತೀನಿ ಸರ್. ನಮಗೆ ಏನಾಗಿದೆ ಅಂದ್ರೆ ಈ ಕ್ಲಾರಿಟಿ ಇರೋದ್ರಿಂದ ಮೇನ್ ಸ್ಟೇಷನ್ ಈ ಅನಲಾಗ್ ಟ್ರಾನ್ಸಿಸ್ಟರ್ ಕೇಳ್ತಾ ಇರೋದು, ಈ ಟ್ರಾನ್ಸಿಸ್ಟರ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಬರುತ್ತೆ ಈ ಅದು ತಿರುಗಿಸ್ಬೇಕಾಗತ್ತೆ ಇದನ್ನ. ಬಟ್ ಏನಾದ್ರೂ ಈ ಕಾವ್ಯ ವಾಚನೂ ಕೇಳ್ತೀವಿ, ಮನೆಯವ್ರಿಗೂ ಹೇಳ್ತೀವಲ್ಲ ಕೇಳಿ ಅಂತ ಹೇಳಿ. ಆಮೇಲೆ ಚಿತ್ರಗೀತೆನೆ ಸ್ವಲ್ಪ ಟೆನ್ಷನ್.
1: ನಿಮ್ಮ ರೇಡಿಯೋ ಕೇಳುವ ಹವ್ಯಾಸವನ್ನ ನಿಮ್ಮ ಇತರ ಸ್ನೇಹಿತರು ಮನೆಯವರು ಅಂತ ಏನು ತುಂಬಾನೇ
0: ಹೇಳ್ತೀವಿ ಸರ್, ಎಲ್ಲರಿಗೂ ಹೇಳ್ತೀವಿ ಮಕ್ಕಳಿಗೆ. ಹೌದು.
1: ಅವರು ಹೆಂಗೆ ನಿಮ್ಮ ನೋಡ್ತಾರೆ? ವಿಪರೀತವಾಗಿ ರೇಡಿಯೋ ಕೇಳ್ತಾರೆ ನಮ್ಮ ಪ್ರಭಾಕರ್ ಅವರು ಅಂತ ಹೇಳಿ ಹೇಳ್ತಾರೆ ಹೆಂಗೆ?
0: ಅದೇ ಸಾಮಾನ್ಯವಾಗಿ ಇವತ್ತು ಮೊಬೈಲ್ ಮಾಯೆ ಆವರಿಸಿದೆ, ದೊಡ್ಡವರು ತುಂಬಾ ಸೀನಿಯರ್ ಗಳು ಎಲ್ಲ ಸೀರಿಯಲ್ ಗಳು ನೋಡ್ತಾರೆ.
1: ಹೌದು.
0: ಇದ್ರ ಮಧ್ಯ ನಮ್ಮಂತ ಕೇಳೋರು ಇರ್ತೀವಿ
1: ಅಷ್ಟೇ. ಅಂದ್ರೆ ಒಂದೊಂದು ಹವ್ಯಾಸ ಮನುಷ್ಯನಿಗೆ, ರೇಡಿಯೋ ಕೇಳೋ ಹವ್ಯಾಸ ಇತ್ತಂದ್ರೆ ಅದನ್ನ ಬಿಡಕ್ಕಾಗಲ್ಲ, ಅಯ್ಯೋ ನಾನು ಇವತ್ತು ಕೇಳಲಿಲ್ಲಲ್ಲ ಅಂತೇಳಿ ಆ ಕೊರಗು ಇರುತ್ತೆ
0: ಸರ್. ಹಿಂದಿನವರು ನೋಡಬೇಕು, ದೊಡ್ಡವರೆಲ್ಲ ಇದ್ರಲ್ಲ ಅವಾಗಲ್ಲ ವಾರ್ತೆಗಳನ್ನ ನಿಂತ್ಕೊಂಡು ಕೇಳೋರು ರೇಡಿಯೋ. ಇದು ವಾಲ್ವ್ ರೇಡಿಯೋಗಳು ಇದ್ವಲ್ಲ, ಅದು ಹೀಟ್ ಆಗಕ್ಕೆ 5 ನಿಮಿಷ ಬೇಕಾಗ್ತಿತ್ತು.
1: ಹೌದೌದು.
0: ನಿಂತ್ಕೊಂಡು ಅವರಿಗೆ ಯಾರು ಅದನ್ನ ಮಧ್ಯ ಅಡಚಣೆ ಮಾಡಂಗಿಲ್ಲ, ಡೆಲ್ಲಿಯಿಂದ ನ್ಯೂಸ್ ಗಳು ಓದ್ತಾ ಇದ್ರು, ಪ್ರದೇಶ ಸಮಾಚಾರ ಕೇಳ್ತಾ ಇದ್ರು. ಸೊ ಇವೆಲ್ಲ ಇದು ಯಾವ ತರ ಮರೆಯಕ್ ಸಾಧ್ಯನಾ ಹೇಳಿ.
1: ರೇಡಿಯೋ ಕೇಳೋ ನಿಮ್ಮ ಅನುಭವಗಳು ವಿಶೇಷವಾಗಿ ಇವೆ ಅಂತ ಹೇಳ್ಬೋದು. ಈಗ ಆಕಾಶವಾಣಿಗೆ 90 ಆದ ಸಂದರ್ಭದಲ್ಲಿ ಆಕಾಶವಾಣಿ ಈ ರೀತಿ ಕೇಳುಗರ ಜೊತೆಗೂ ಕೂಡ ಒಂದು ಒಳ್ಳೆ ಉತ್ತಮ ಬಾಂಧವ್ಯ ಇಟ್ಕೋಬೇಕಾಗಿದೆ ಅಂತ ಹೇಳಿ, ಮತ್ತೆ ಹಳೆ ನಾಟಕ ಕಲಾವಿದರನ್ನು ನಾವು ಕರೆಸ್ತಾ ಇದೀವಿ, ನಿವೃತ್ತಿ ಹೊಂದಿದವರನ್ನು ಕರೆಸ್ತಾ ಇದೀವಿ, ಸಂಗೀತಗಾರರು ಕೂಡ ಬರ್ತಾ ಇದ್ದಾರೆ, ಸೆಲೆಬ್ರಿಟಿಗಳು, ಚಿತ್ರನಟರು, ಆಮೇಲೆ ಕಲಾವಿದರು, ಸಂಗೀತಗಾರರು ಅವರನ್ನು ಕೂಡ ಒಟ್ಟಾರೆ ಇಡೀ 7 ದಿನ ನಿರಂತರವಾಗಿ ಕಾರ್ಯಕ್ರಮ ಪ್ರಸಾರ ಆಗೋ ಹಾಗೆ ನೋಡ್ತಾ ಬಂದಿದ್ದೀವಿ. ಈ ಒಳ್ಳೆ ರೀತಿಯಾದಂತಹ ಒಂದು ಸಂಭ್ರಮವನ್ನೇ
0: ಬೆಂಗಳೂರು ಚೆನ್ನಾಗಿ ಮಾಡಿದ್ದಾರೆ ಸರ್ ಎಲ್ಲಾ ಸ್ಟೇಷನ್ ಅವರು. ಈ ಆಕಾಶವಾಣಿ 90 ಒಂದು ಅಚ್ಚಳಿಯೇ ಉಳಿಯುತ್ತೆ, ಯಾಕೆಂದ್ರೆ ಎಲ್ಲ ಕರೆಸಿ ರೆಕಾರ್ಡಿಂಗ್ ಗಳು ಆಗ್ತಾ ಇದ್ರೆ. ಎಷ್ಟೋ ಮೊನ್ನೆ ನಾನು ಕುತ್ಕೊಂಡು ಕೇಳ್ತಾ ಇದ್ದೆ, ಯಾರೋ ಯಾವುದೋ ಜಮಾನದಲ್ಲಿ ಆಗಿ ಹೋದ ಸಾಹಿತಿಗಳದ್ದು ಒಂದು ಕೇಳೋದೆ ಒಂದು ಆನಂದ ಆಗುತ್ತೆ. ಮೊನ್ನೆ ಎಸ್ ವಿ ರಂಗಣ್ಣ ಅವ್ರದ್ದು ಹಾಕಿದ್ರು
1: ಅಲ್ವಾ,
0: ಅವ್ರದ್ದು ತುಂಬಾ ಚೆನ್ನಾಗಿತ್ತು. ಎಂ ಎಲ್ ಬಸವಣ್ಣ ಅಂತ ಅರಮನೆ ಕಲಾವಿದ್ರಂತ ಅವರು
1: ನೋಡಿ,
0: ನಾನು ತಗೊಂಡಾಗ ಟ್ರಾನ್ಸ್ಲೇಷನ್ ಹಂಗೆ ಮನೇಲೆ ಹಿಡಿದ್ಬಿಟ್ಟೆ, ನೋಡ್ರಿ ಬರ್ತಾ ಇದೆ 66ನೇ ಎಸ್ ವಿ ರೆಕಾರ್ಡಿಂಗ್ ಆಕಾಶವಾಣಿ ಆಗ್ತಾ
1: ಇದೆ ಅಂತ.
0: ಅದು ಒಂಥರ ಹೇಳ್ಕೊಳಕ್ ಆಗೋದಿಲ್ಲ. ಅಲ್ಲ, ಅಭಿಮಾನ ಇದ್ರೆ ಮಾತ್ರ ಸಾಧ್ಯ.
1: ಹೌದೌದು. ಯಾವ ಶ್ರೋತೃ ಸಂಘದ ಜೊತೆಗೆ ನಿಮ್ಮ ಸಂಪರ್ಕ ಇದೆ
0: ಸರ್? ಕರುನಾಡ ಆಕಾಶವಾಣಿ ಶ್ರೋತೃ ಸಂಘ ಅಂತ

0: ರಚನೆ ಆಗಿದೆ.
1: ರಜಿಸ್ಟರ್ ಮಾಡಿಸಿದ್ರಾ?
0: ರಿಜಿಸ್ಟರ್ ಆಗಿದೆ ಸರ್, ರಿಜಿಸ್ಟರ್ ಆಗಿದೆ. ಹಳೆಯ ಕೇಳಿದ್ರು ಶ್ರೀ ತಬೋಪ ವೆಂಕಟೇಶ್ ಅವರು, ಅವರು ಬಹಳ ಅನಾದಿ ಕಾಲದಿಂದ ಅವರು ರೇಡಿಯೋ ಜೊತೆ ಬಂದವೇ ಬೆಳೆಸ್ಕೊಂಡು ಬಂದಿದ್ದಾರೆ.
1: ಒಟ್ಟಾರೆ ನಿಮ್ಮ ಒಂದು ಬಳಗ ದೊಡ್ಡ ಚೆನ್ನಾಗಿದೆ.
0: ಚೆನ್ನಾಗಿದೆ. ನಮ್ಮ ಉದ್ದೇಶ ಏನು ಅಂದ್ರೆ 4 ಜನ ಇನ್ನು ಕೇಳೋ ಹಾಗೆ ಆಗಲಿ, ಇನ್ಯಾವ ಒಂದು ಸ್ವಾರ್ಥವೂ ಇಲ್ಲ ಸರ್ ಇದರಲ್ಲಿ.
1: ಅಷ್ಟೇ,
0: ಗೊತ್ತಾಯ್ತು.
1: ಏನು ಮಾಡಂಗಿಲ್ಲ,
0: ಆಕಾಶವಾಣಿಯಲ್ಲಿ ಸಿಬ್ಬಂದಿಗಳು, ತಾಂತ್ರಿಕ ವರ್ಗ, ಇವ್ರ ಸಿಬ್ಬಂದಿಗಳು ನೋಡ್ತಾ ಹೋದ್ರೆ ಸಂತೋಷ ಆಗುತ್ತೆ.
1: ಹೌದು,
0: ಆಕಾಶವಾಣಿ ಮಾತ್ರ ಯಾವತ್ತೂ ನಿಂತಿಲ್ಲ, ತಾಂತ್ರಿಕ ಅಡಚಣೆಯಿಂದ ನಿಂತಿರಬಹುದು ಅಷ್ಟೇ.
1: ಅದು ಸುಮ್ಮನೆ ಕೆಲವು ಕ್ಷಣಗಳು ಮಾತ್ರ.
0: ನಮ್ಮ ಹೈ ಪವರ್ ಟ್ರಾನ್ಸ್ಮಿಟರ್ ಅಲ್ಲಿ ಅದ ಅಡಚಣೆಯಿಂದಾಗಿ ಅಂತ
1: ವಿಷಾದಿಸುತ್ತೇವೆ.
0: ಅಹರ್ನಿಶಂ ಸೇವಾಮಯಂ ಅಂತ ಸಂಸ್ಕೃತ ಬಂದಿದೆ. ಅದೇ ಬಹುಜನ ಆಯ್ತಾ ಬಹುಜನ ಸುಖಾಯ ಅಂತ. ಹಾಗೆ ಆಕಾಶವಾಣಿ ಮಾತ್ರ ಒಂದು ಸಿಬ್ಬಂದಿಗಳು ಎಲ್ಲ ನಿಸ್ವಾರ್ಥದಿಂದ ಮಾಡ್ತಾ ಇದ್ದಾರೆ ಸರ್. ಸರ್, ಇದೊಂದೇ ಅಲ್ಲ, ಭಾರತ ಮತ್ತು ಸೋವಿಯತ್ ಯೂನಿಯನ್ ಬಾಂಧವ್ಯಗಳು ಚೆನ್ನಾಗಿದ್ದ ಕಾಲದಲ್ಲಿ ಹಿಂದೆ ಭಾರತದ ಎಲ್ಲಾ ಭಾಷೆಗಳಲ್ಲೂ ರೇಡಿಯೋ ಮಾಸ್ಕೋ ಪ್ರಪಂಚದಲ್ಲಿ ಅತ್ಯಂತ ಹಳೆಯ ರೇಡಿಯೋ ಸಂಸ್ಥೆ ಅದು. ಬಿಬಿಸಿ ಬಿಟ್ರೆ, ವಾಯ್ಸ್ ಆಫ್ ಅಮೆರಿಕಾ, ರೇಡಿಯೋ ಜರ್ಮನಿ ಬಿಟ್ರೆ, ರೇಡಿಯೋ ಮಾಸ್ಕೋ ಅಂತಿತ್ತು. ಮಾಸ್ಕೋ ರಷ್ಯಾ ಕ್ಯಾಪಿಟಲ್. ಎಲ್ಲಾ ಇಂಡಿಯನ್ ಲ್ಯಾಂಗ್ವೇಜ್ಗೂ 1/2 ಗಂಟೆ ಅವರು ಮೀಸಲು ಕೊಟ್ಟಿದ್ರು ಸರ್ ಪ್ರೋಗ್ರಾಮ್. 4:30-5 ಗಂಟೆ ತನಕ ಕನ್ನಡದೂ ಬರ್ತಾ ಇತ್ತು. ಇಲ್ಲಿನ ಕೆಲವು ಹಳೆಯ ಇವರು ಸಿಬ್ಬಂದಿನ ಅಲ್ಲಿನ ಡೆಪ್ಯೂಟ್ ಮಾಡಿದ್ರು ಅನ್ಸುತ್ತೆ, ಅವರು ಅಲ್ಲಿ ನಮ್ಮ ಪತ್ರನೆಲ್ಲ ಓದ್ತಾ ಇದ್ರು. ಬರೀತಿದ್ದೆ ಸರ್. ಇಲ್ಲಿಂದ ಇರೋ ವಿಚಾರ ಹೇಳ್ತೇನೆ, ಡೆಲ್ಲಿಯಲ್ಲಿ ಅಂಬಾಸಿಡರ್ಗೆ ಇಲ್ಲಿಂದ ಕವರ್ ಅಲ್ಲಿ ಬರೆದ್ರೆ ಅವನ ಅಲ್ಲಿಂದ ಅಲ್ಲಿ ಕಳಿಸೋನು. ಅವಾಗ ಆತರ ಅಂಚೆ ಇಲಾಖೆ ಸಿಸ್ಟಮ್ ಇತ್ತು. ಅವ್ರಿಗೆ ಬರೋದು ಆ ರಷ್ಯನ್ ಭಾಷೆಯಲ್ಲಿ ಆಕೆ ಹೇಳ್ತಿದ್ದ ನಮ್ಮ ಹೆಸರುಗಳನ್ನ ಒಂಥರ ವಿಚಿತ್ರವಾಗಿ ಹೇಳ್ತಿದ್ದೆ, ಆನಂದ ಆಗ್ತಾ ಇತ್ತು. ಆಮೇಲೆ ಕನ್ನಡ ಹಾಡುಗಳನ್ನ ನಾವು ಹೇಳಿದ್ದನ್ನ ಹೇಗೋ ಹುಡುಕಿ ಹಾಕೋರು ಸರ್ ಫಿಲ್ಮ್ದು
1: ಅಲ್ವಾ,
0: ಬರ್ತಿತ್ತು ಅದು. ಯಾಕೋ ಏನೋ ಆಮೇಲಿಂದ ನಿಂತೋಯ್ತು. ಕ್ವಿಜ್ಗಳು ಇದ್ ಮಾಡೋರು
1: ಎಲ್ಲಾ ದೇಶದವರು ಕೂಡ.
0: ಹೌದು ಸರ್,
1: ಭಾರತದ ಕೇಳುಗರನ್ನ ಆಕರ್ಷಣೆ ಮಾಡಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿವೆ ಅಂತ ಹೇಳಬಹುದು.
0: ರೇಡಿಯೋ ಸಿಲೋನ್ಗೆ ಈ ವರ್ಷಕ್ಕೆ 100 ವರ್ಷ ಆಗಿದೆ ಸರ್. ರೇಡಿಯೋ ಸಿಲೋನ್ 1925 ಸ್ಥಾಪನೆ ಆಯ್ತು. ಬಿಬಿಸಿ ನೋಡಿಕೊಂಡು ಅವ್ರು ಸ್ಥಾಪನೆ ಮಾಡಿದ್ರು. ಬಹಳ ಶಕ್ತಿಯುತ ಟ್ರಾನ್ಸ್ಮಿಟರ್ ಹಾಕಿದ್ದ.
1: ಹೌದು,
0: ಈ ಶಾರ್ಟ್ ವೇವ್ ನಲ್ಲೇ ಬರ್ತಾ ಇತ್ತು ಬೆಳಗ್ಗೆ ಅಂದ್ರೆ
1: ಎಲ್ಲ ಕಡೆ ಬರ್ತಿತ್ತು.
0: ಯೂಶುವಲಿ ಶಾರ್ಟ್ ವೇವ್ ಸಂಜೆ ಮೇಲೆ ಶುರು ಆಗುತ್ತೆ, ಬೆಳಗ್ಗೆ ಹೊತ್ತು ಬರ್ತಾ ಇತ್ತು. ಇಲ್ಲಿನ ಹಿಂದಿಯವರೆಲ್ಲ ಹೋಗಿ ಅಲ್ಲಿ ಆಶ್ರಯ ತಗೊಂಡ್ರು. ಬಹಳ ಚೆನ್ನಾಗಿ ನಡೆದಿದೆ.
1: ಅದೇ ನಡೆಸಿಕೊಡೋ ರೀತಿನೇ ಒಂಥರ ವಿಭಿನ್ನವಾಗಿತ್ತು, ಜನ ಆಕರ್ಷಿತರಾಗಿದ್ರು.
0: ಹೌದೌದು,
1: ಆಕಾಶವಾಣಿ ಅನುಭವಗಳು ಕೂಡ ವಿಶೇಷವಾಗಿವೆ. ಹೀಗೆ ಆಕಾಶವಾಣಿ ತನ್ನದೇ ಆದಂತಹ ಒಂದು ವೈಭವವನ್ನು ಉಳಿಸಿಕೊಂಡು ಈ 90 ವರ್ಷದ ಒಂದು ಸಂಭ್ರಮವನ್ನು ಮಾಡ್ತಾ ಇದೆ. ಉತ್ತಮ ಸೇವೆಯನ್ನು ಸಲ್ಲಿಸಿ ಇನ್ನೂ ಆಕರ್ಷಣೆ ಮಾಡಬೇಕು, ಜನರನ್ನು ಸೆಳೆದಿಡಬೇಕು ಅಂತೇಳಿ ಪ್ರಯತ್ನವನ್ನು ಜಾರಿ ಇಟ್ಟಿದೆ. ಅದಕ್ಕೆ ಕಾರಣ ನಿಮ್ಮ ರೀತಿ ಉತ್ತಮ ಶ್ರೋತೃಗಳು ಬಹಳ ನಮಗೆ ಮುಖ್ಯ ಆಗುತ್ತೆ. ಈ ರೀತಿಯಾದಂತಹ ಕೇಳ್ಮೆ ಅದು ಮತ್ತೆ ಮುಂದುವರಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸೋಣ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್, ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು.
2: ಇಂದಿನ ಈ ಕಾರ್ಯಕ್ರಮದಲ್ಲಿ ಇದುವರೆಗೂ ಸಹಕಾರಿ ಬ್ಯಾಂಕ್ನ ನಿವೃತ್ತ ಉಪವ್ಯವಸ್ಥಾಪಕರು ಹಾಗೂ ಆಕಾಶವಾಣಿಯ ಕೇಳುಗರಾದ ವಿ ಪ್ರಭಾಕರ್ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದಿರಿ. ಇವರೊಂದಿಗೆ ಪಾಲ್ಗೊಂಡಿದ್ದವರು ಜಾಂಪಣ್ಣ ಆಶಿಹಾಳ್. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.
3: ಆಕಾಶವಾಣಿ ಎಫ್ಎಂ ರೇನ್ಬೋ
4: 101.3 ಮೆಗಾ ಹರ್ಟ್ಸ್ ಗಳಲ್ಲಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ ಮ್ಯೂಸಿಕಲಿ ಯೋರ್ಸ್. ಈಗ ಕೇಳೋಣ ಕಾರ್ಯಕ್ರಮ ನ್ಯಾಯವಾಣಿ.
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಸಂವಿಧಾನ ಫೆಲೋ ಹಾಗೂ ವಕೀಲರಾಗಿರುವ ಕೃಷ್ಣ ಪ್ರಸಾದ್ ನಡ್ಸಾರ್ ಅವರು. ಸರ್ ನಮಸ್ಕಾರ.
5: ನಮಸ್ಕಾರ.
1: ಈಗ ಈ ಆಸ್ಪತ್ರೆಯಲ್ಲಿ ಕೆಲವು ನಿರ್ಲಕ್ಷ್ಯದಿಂದ ವ್ಯಕ್ತಿಯ ಸಾವು ಸಂಭವಿಸುತ್ತದೆ, ಕಾನೂನಿನಡಿಯಲ್ಲಿ ಯಾವ ರೀತಿ ಪರಿಹಾರ ಸಿಗ್ತದೆ ಅಂತ ಅನ್ನೋ ವಿಷಯ ಕೂಡ ನಮ್ಗೆ ಗೊತ್ತಿರಬೇಕಾಗತ್ತೆ. ಮತ್ತೆ ಇಂತಹ ಪ್ರಕರಣಗಳನ್ನ ಯಾವ ವೇದಿಕೆ ಮುಂದೆ ತಗೊಂಡು ಹೋಗ್ಬೇಕಂತನ್ನೋದು ಕೂಡ ನಮ್ಮ ಜನಗಳಿಗೆ ಗೊತ್ತಾಗಬೇಕಾಗಿದೆ ಸರ್, ಅದರ ಬಗ್ಗೆ ತಿಳಿಸಿ.
5: ವೈದ್ಯರ ನಿರ್ಲಕ್ಷ್ಯದಿಂದ ರೋಗಿ ಸಾವಾದರೆ ಈಗಿನ ಹೊಸ ಕ್ರಿಮಿನಲ್ ಕಾನೂನಿನ BNS ಸೆಕ್ಷನ್ 106 ಅಡಿಯಲ್ಲಿ ಪ್ರಕರಣ ದಾಖಲಿಸಬಹುದು. ಚಿಕಿತ್ಸೆ ಸಮಯದಲ್ಲಿ ನಿರ್ಲಕ್ಷ್ಯ ನಡೆದಿದ್ರೆ ಶಿಕ್ಷೆ ಗರಿಷ್ಠ 2 ವರ್ಷ ಜೈಲು ಮತ್ತೆ ದಂಡ ಅನ್ನೋದು ಈ ಇದರಲ್ಲಿ ಸಿಗುತ್ತೆ. ಹಾಗೆ ಇಂತಹ ಪ್ರಕರಣಗಳಲ್ಲಿ ಕನ್ಸ್ಯೂಮರ್ ಕಾಯ್ದೆ ಅಡಿ ಅಥವಾ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಸಾವಾದ್ರೆ ಕನ್ಸ್ಯೂಮರ್ ಕೋರ್ಟ್ ನಲ್ಲಿ ನಮಗೆ ಪರಿಹಾರ ಕೂಡ ಕೇಳಬಹುದು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವರ್ಸಸ್ VP ಶಾಂತ ಅಂತ 1995 ಸುಪ್ರೀಂ ಕೋರ್ಟಿನ ಒಂದು ತೀರ್ಪಿನ ಪ್ರಕಾರ ವೈದ್ಯಕೀಯ ಸೇವೆ ಕೂಡ ಒಂದು ಸೇವೆ, ಹಾಗಾಗಿ ನಿರ್ಲಕ್ಷ್ಯ ನಡೆದ್ರೆ

0: ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಕೂಡ ದೂರು ದಾಖಲಾಗಿ ಮಾಡಲಿಕ್ಕೆ ಅವಕಾಶಗಳಿವೆ.
1: ಯಾರು ದೂರು ನೀಡಬಹುದು ಸರ್? ಅವಾಗ
0: ಈಗ ಇಲ್ಲಿ ದೂರು ನೀಡುವಂತದ್ದು ಸತ್ತ ವ್ಯಕ್ತಿಯ ಮೃತ ವ್ಯಕ್ತಿಯ ಪತಿ ಅಥವಾ ಪತ್ನಿ, ತಂದೆ ಅಥವಾ ತಾಯಿ, ಆತನ ಅಥವಾ ಆಕೆಯ ಮಕ್ಕಳು ಅಥವಾ ಕಾನೂನುಬದ್ಧ ಯಾವುದೇ ವಾರಸುದಾರರು ದೂರನ್ನು ನೀಡಬಹುದಾಗಿದೆ. ಆಸ್ಪತ್ರೆಯ ವಿರುದ್ಧ ನೀಡಬಹುದು, ನಿರ್ಲಕ್ಷ್ಯ ಅಥವಾ ವೈದ್ಯಕೀಯ ನಿರ್ಲಕ್ಷ್ಯ ತೋರಿದ ವೈದ್ಯರು ಅಥವಾ ಎರಡು ಒಟ್ಟಿಗೆ ಈ ರೀತಿಯಲ್ಲಿ ದೂರನ್ನು ಸಲ್ಲಿಸಲಿಕ್ಕೆ ಅವಕಾಶಗಳಿವೆ.
1: ಈಗ ಇಲ್ಲಿ ನಾವು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹೇಳಿ ಹೇಳ್ತೀವಿ, ಆರೋಪ ಮಾಡ್ತೀವಲ್ಲ.
0: ಹೌದು, ಯಾವುದೇ ವೈದ್ಯರು ಕೂಡ ತನ್ನ ರೋಗಿಗೆ ಸಾವು ಆಗಬೇಕು ಅಥವಾ ತೊಂದರೆ ಆಗಬೇಕು ಅನ್ನೋದನ್ನು ಖಂಡಿತ ಬಯಸೋದಿಲ್ಲ. ಆದ್ರೆ ಎಲ್ಲ ತಪ್ಪುಗಳು ಕೂಡ ನೆಗ್ಲಿಜೆನ್ಸ್ ಅಲ್ಲ ಅದ, ಹಾಗಾಗಿ. ಆದ್ರೆ ನಿರ್ಲಕ್ಷ್ಯ ಅನ್ನಬಹುದಾದ ತಪ್ಪುಗಳು ಏನಂದ್ರೆ, ತಪ್ಪು ಔಷಧಿ ಅಥವಾ ತಪ್ಪು ಡೋಸೇಜ್ ಅದರ ಪ್ರಮಾಣವನ್ನು ನೀಡಿದಾಗ, ಅಥವಾ ಸರಿಯಾಗಿ ಪರೀಕ್ಷಿಸದೆ ಶಸ್ತ್ರಚಿಕಿತ್ಸೆ ಮಾಡದಿದ್ರೆ. ಇನ್ನೊಂದು, ಅನರ್ಹ ವ್ಯಕ್ತಿಗಳು ಶಸ್ತ್ರಚಿಕಿತ್ಸೆ ಮಾಡುವಂಥದ್ದು, ಎಲ್ಲಾ ವೈದ್ಯರು ಕೂಡ ಶಸ್ತ್ರಚಿಕಿತ್ಸಕರು ಅಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಇನ್ನೊಂದು, ರೋಗಿಯ ಸ್ಥಿತಿ ಗಂಭೀರ ಇದ್ದೂ ಕೂಡ ಸರಿಯಾಗಿ ಹಾಜರಾತಿ ತೋರಿಸದೆ ನಿರ್ಲಕ್ಷ್ಯ ತೋರಿಸಿದ್ರೆ, ರೋಗಿಗೆ ಅಥವಾ ಅವರ ಕಡೆಯವರಿಗೆ ನೀಡದೆ ಒಟ್ಟಾರೆಯಾಗಿ ಯಾವುದೋ ಒಂದು ಚಿಕಿತ್ಸೆ ನೀಡಿ ಈ ರೀತಿಯ ನಿರ್ಲಕ್ಷ್ಯಗಳನ್ನು ತೋರಿಸಬಹುದು.
1: ಆ ರೀತಿಯಾದಂತಹ ನಿರ್ಲಕ್ಷ್ಯತೆಗಳನ್ನು ವಹಿಸಿದ್ರೆ,
0: ಹೌದು, ಕನ್ಸ್ಯೂಮರ್ ಅಂದ್ರೆ ಅದು ಗ್ರಾಹಕ ವ್ಯಾಜ್ಯ ಪರಿಹಾರ ಆಯೋಗ, ಈಗ ಮೊದಲಿನಾಗಿ ಬಳಕೆದಾರ ವೇದಿಕೆ ಅನ್ನೋದು ಬರುದಿಲ್ಲ. ಇದರಲ್ಲಿ ಜಿಲ್ಲಾ ಮಟ್ಟದ ಆಯೋಗದಲ್ಲಿ ಸುಮಾರು 50 ಲಕ್ಷದವರೆಗಿನ ಪರಿಹಾರದ ಮೊತ್ತ ಇದ್ರೆ, ಯಾಕಂದ್ರೆ ಈ ಕನ್ಸ್ಯೂಮರ್ ವೇದಿಕೆಯಲ್ಲಿ ಹೇಗಂದ್ರೆ ಪರಿಹಾರದ ಮೊತ್ತವನ್ನು ಆಧರಿಸಿ ಕೇಸನ್ನು ದಾಖಲಿಸುತ್ತೇವೆ. ಮತ್ತು 2 ಕೋಟಿಗಿಂತ ಮೇಲ್ಪಟ್ಟ ಯಾವುದೇ ವ್ಯಾಜ್ಯಗಳಿದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಅದು ರಾಷ್ಟ್ರೀಯ ಗ್ರಾಹಕ ವ್ಯಾಜ್ಯ ಪರಿಹಾರ ಕಾಯ್ದೆ ಇದರಲ್ಲಿ ಬರುತ್ತೆ. ನ್ಯಾಷನಲ್ ಕನ್ಸ್ಯೂಮರ್ ಕಮಿಷನ್ ಅಲ್ಲಿ
1: ಎಷ್ಟು ದಿನದೊಳಗೆ ದೂರು ಕೊಡಬೇಕು? ಈಗ ಎಷ್ಟೋ ಸಲ ಕೆಲವೊಬ್ಬರಿಗೆ ಗೊತ್ತಿರಲ್ಲ, ನಿಧಾನವಾಗಿ ಇದನ್ನ ನೀವು ಕೋರ್ಟಿಗೆ ಹೋಗ್ಬೋದು, ನೀವು ನಿಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಯಾರೋ ಅಕ್ಕಪಕ್ಕದವರು ನಮಗೆ ಸಲಹೆ ಕೊಟ್ಟಾಗ ಅವ್ರು ಮುಂದುವರಿತಾರೆ.
0: ಹೌದು,
1: ಕೂಡಲೇ ಕೊಡಬೇಕಾಗಿತ್ತು, ನೀವು ಯಾಕೆ ಕೊಡಲಿಲ್ಲ ಅಂತ ಹೇಳೋರಿದ್ದಾರೆ.
0: ಹೌದು, ದೂರು ನೀಡಲಿಕ್ಕೆ ಸುಮಾರು 2 ವರ್ಷಗಳ ಕಾಲಾವಕಾಶ ಇರುತ್ತದೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಆದ್ರೆ ಒಳ್ಳೇದು. ಆದ್ರೆ ಇದಕ್ಕೆ ಲಿಮಿಟೇಷನ್ ಅನ್ನೋದು, ಸುಮಾರು 2 ವರ್ಷದ ಒಳಗಡೆ ದೂರನ್ನು ನೀಡಬೇಕಾಗುತ್ತೆ. ಆದ್ರೆ ಸೂಕ್ತ ಕಾರಣಗಳಿದ್ರೆ, ಈಗ ಈ ರೀತಿಯ ಬೇರೆ ಯಾವುದೋ ಕಾರಣಗಳಿದ್ರೆ, ಅನಿವಾರ್ಯ ಕಾರಣಗಳು, ತಡವಾದ್ರೂ ಕೂಡ 2 ವರ್ಷದ ನಂತರ ನ್ಯಾಯಾಲಯದ ಅನುಮತಿಯನ್ನು ಪಡೆದು ಇಲ್ಲಿ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಪರಿಹಾರವನ್ನು ಕೇಳಲಿಕ್ಕೆ ಅವಕಾಶ ಇದೆ.
1: ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ಇಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕು ನಾವು. ಒಂದು ನಿರ್ದಿಷ್ಟ ಅವಧಿನಲ್ಲಿ ಅಥವಾ ಸ್ವಲ್ಪ ತಡವಾದ್ರೂ ಚಿಂತೆ ಇಲ್ಲ, 2 ವರ್ಷದ ತನಕ ಕೂಡ ಒಂದು ಕಂಪ್ಲೇಂಟ್
0: ಇದೆ,
1: ಹಕ್ಕು ಗ್ರಾಹಕರಿಗೆ
0: ಇದೆ. ಇದು ಗ್ರಾಹಕ ಕನ್ಸ್ಯೂಮರ್ ಕಾಯ್ದೆಯ ಅಡಿಯಲ್ಲಿ ಸಿಗುವಂತ ಪರಿಹಾರ.
1: ತುಂಬಾ ಧನ್ಯವಾದಗಳು ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ನಮ್ಮ ಕೇಳುಗರಿಗೆ ಈ ಬಗ್ಗೆ ನೀವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ನಮಸ್ಕಾರ, ಧನ್ಯವಾದ.
0: ಧನ್ಯವಾದಗಳು.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: The Indian Navy invites online applications from unmarried male and female candidates for 10+2 BTech cadet entry scheme, permanent commission. Last date for submission is 18 June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit samriddh Bharat. Join Indian Navy.
2: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

101.3 ಕಂಪನಾಕಗಳಲ್ಲಿ ಟ್ಯೂನ್ ಮಾಡಿದ್ದೀರಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು, ಮ್ಯೂಸಿಕಲಿ ಯೋರ್ಸ್. ಸಮಯ ಆಗಿದೆ 3:07:35. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಈ ಸಮಯದಲ್ಲಿ ನಿಮ್ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಸಂದೇಶದ ಮೂಲಕ ಉತ್ತರ ಕಳಿಸಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9480901013 9490901013. ಉತ್ತರದ ಜೊತೆಗೆ ನಿಮ್ಮ ಊರು ಮತ್ತು ಊರಿನ ಹೆಸರನ್ನ ಕೂಡ ಟೈಪ್ ಮಾಡಿ ಕಳಿಸೋದನ್ನ ಮರಿಬೇಡಿ. ಉತ್ತರಗಳೆಲ್ಲ ಆದಷ್ಟು ಒಂದೇ ಸಂದೇಶದಲ್ಲಿರಲಿ ಅಂತ ಹೇಳ್ತಾ ನಮ್ಮ ಮೊದಲನೆಯ ಪ್ರಶ್ನೆಯ ಕಡೆಗೆ ಸಾಗುವ ಸಮಯ. ನಮ್ಮ ಮೊದಲ ಪ್ರಶ್ನೆ ಹೀಗಿದೆ: ಯುನೆಸ್ಕೋ ಜಾಗತಿಕ ಪರಂಪರೆಯ ತಾಣವಾಗಿರುವ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ತವರೂರು ದೇವಾಲಯಗಳ ತೊಟ್ಟಿಲು ಅಂತ ಕರೆಯಲ್ಪಡುವ ಸ್ಥಳ ಯಾವುದು? ಯುನೆಸ್ಕೋ ಜಾಗತಿಕ ಪರಂಪರೆಯ ತಾಣವಾಗಿರುವ ಬಾದಾಮಿಯ ಚಾಲುಕ್ಯರ ವಾಸ್ತುಶಿಲ್ಪದ ತವರೂರು ದೇವಾಲಯಗಳ ತೊಟ್ಟಿಲು ಎಂದು ಕರೆಯಲ್ಪಡುವ ಸ್ಥಳ ಯಾವುದು? ವಾಟ್ಸಪ್ ಸಂಖ್ಯೆ ನಿಮಗೆಲ್ಲ ಗೊತ್ತೇ ಇದೆ. ನಿಮಗಿರುವ ಕಾಲಾವಕಾಶ, ಈ ಒಂದು ಗೀತೆಯ ಸಮಯ ಮೂಡಿ ಬರ್ತಾ ಇದೆ. ನಾನು ನನ್ನ ಹೆಂಡತಿರು ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ವಿ ರವಿಚಂದ್ರನ್ ಅವರ ಸಂಗೀತ ಸಂಯೋಜನೆ.

ಹೊಂಬಿಸಿಲು ರಸಪ್ರಶ್ನೆಯ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ, ಯುನೆಸ್ಕೋ ಜಾಗತಿಕ ಪರಂಪರೆಯ ತಾಣವಾಗಿರುವ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ತವರೂರು ದೇವಾಲಯಗಳ ತೊಟ್ಟಿಲು ಎಂದು ಕರೆಯಲ್ಪಡುವ ಸ್ಥಳ ಯಾವುದು ಅಂತ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಸುಧಾ ಬೂದಿಹಾಳ್ ಮಂಜುನಾಥ್ ಲಗ್ಗೆರೆಯಿಂದ, ಹಾಗೆ ಅರ್ಚನಾ ಪಾಟೀಲ್ ಕೊಪ್ಪಳದಿಂದ, ನೇತ್ರಾ ಕೆಂಗೇರಿಯಿಂದ, ಬಿಂದು ಪ್ರಕಾಶ್ ಈರಣ್ಣ ಬೆಂಗಾಳಿ, ಹಾಗೆ ಅನಿಲ್ ಬಿಷ್ಟಣ್ಣನವರ್, ಗೀತಾ ಜೋಶಿ ಕಲಬುರಗಿಯಿಂದ, ಹೊನ್ನೂರಲ್ಲಿ ಹನುಮಂತಪುರದಿಂದ, ಗುರುರಾಜ್ ಕುಟುಂಬದವರು ಹ್ಯಾಬಿಲ್ ರಾಘವೇಂದ್ರ ಅವರ ಲಕ್ಷ್ಮೀ ಪಿಣ್ಯದಿಂದ, ಹಾಗೆ ಪದ್ಮಶ್ರೀ ಕುಟುಂಬದವರು ಕಿರಣ್ ದೇವರ ಚಿಕ್ಕನಹಳ್ಳಿ, ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ಬೂದಿಗೆರೆ ಮುರಳಿ, ಹರೀಶ್ ಮಲ್ಲೇಶ್ವರಂಯಿಂದ, ಹಾಗೆಯೇ ಎಚ್ ಆರ್ ರುದ್ರಸ್ವಾಮಿ ಕಣದಾಳು, ಎಂ ಪರಶುರಾಮ್ ಪ್ರಿಯ ಗಂಗಾವತಿ ಕೊಪ್ಪಳದಿಂದ, ಹಾಗೆಯೇ ಶಂಕರ್ ರೇಣುಕ ಮರ, ಮತ್ತು ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಅವರು, ಹಾಗೆ ಇಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಯುನೆಸ್ಕೋ ಜಾಗತಿಕ ಪರಂಪರೆಯ ತಾಣವಾಗಿರುವ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ತವರೂರು ದೇವಾಲಯಗಳ ತೊಟ್ಟಿಲು ಎಂದು ಕರೆಯಲ್ಪಡುವ ಸ್ಥಳ ಐಹೊಳೆ. ಬಾಗಲಕೋಟೆ ಜಿಲ್ಲೆಯ ಐಹೊಳೆಯನ್ನ ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೀತಾರೆ. ಭಾರತೀಯ ಚಾಲುಕ್ಯರು ತಮ್ಮ ವಿಶಿಷ್ಟ ವೇಸರ ಶೈಲಿಯ ವಾಸ್ತುಶಿಲ್ಪದ ಪ್ರಯೋಗಗಳನ್ನು ಮೊದಲು ಇಲ್ಲೇ ಮಾಡಿದ್ದು. ಇಲ್ಲಿರುವ ದುರ್ಗಾ ದೇವಸ್ಥಾನ, ಲಾರ್ಡ್ ಖಾನ್ ದೇವಸ್ಥಾನಗಳು ಅತ್ಯಂತ ಪ್ರಸಿದ್ಧವಾಗಿದೆ. ಸರಿಯಾದ ಉತ್ತರ ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಪ್ರೀತಿಯ ಅಭಿನಂದನೆಗಳು. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಮುಂದಿನ ಪ್ರಶ್ನೆ ಹೀಗಿದೆ. ಎಲ್ಲೋರಾದಲ್ಲಿರುವ ಜಗತ್ಪ್ರಸಿದ್ಧ ಏಕಶಿಲಾ ಕೈಲಾಸನಾಥ ದೇವಾಲಯವನ್ನು ಕೆತ್ತಿಸಿದ ರಾಷ್ಟ್ರಕೂಟ ದೊರೆ

ಆರು. ಎಲ್ಲೋರಾದಲ್ಲಿರುವ ಜಗತ್ಪ್ರಸಿದ್ಧ ಏಕಶಿಲಾ ಕೈಲಾಸನಾಥ ದೇವಸ್ಥಾನವನ್ನು ಕೆತ್ತಿಸಿದ ರಾಷ್ಟ್ರಕೂಟ ದೊರೆ ಯಾರು ಅಂತ ನೀವು ನಮಗೆ ಉತ್ತರ ಕಳಿಸ್ಬೇಕು. ವಾಟ್ಸಪ್ ಸಂಖ್ಯೆ ಹೀಗಿದೆ 9480901013. ಮೂಡಿ ಬರ್ತಾ ಇದೆ ಬೆಳ್ಳಿ ಕಾಲುಂಗುರ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ.

ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ನಾವು ಪ್ರಶ್ನೆಯನ್ನ ಕೇಳಿದ್ವಿ, ಎಲ್ಲೋರಾದಲ್ಲಿರುವ ಜಗತ್ ಪ್ರಸಿದ್ಧ ಏಕಶಿಲಾ ಕೈಲಾಸನಾಥ ದೇವಾಲಯವನ್ನ ಕೆತ್ತಿಸಿದ ರಾಷ್ಟ್ರಕೂಟ ದೊರೆ ಯಾರು ಅಂತ. ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ನವೋದಯ ನಾಗರಾಜ್, ಪವಿತ್ರ ಗೌಡ ಮರಿಯಮ್ಮನಹಳ್ಳಿಯಿಂದ, ಹಾಗೆ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಜಗದಾಂಬಿಕಾ ಹಂಸವೇಣಿ, ವಿ ಎಂ ವಿಶ್ವನಾಥ್ ಬಳ್ಳಾರಿಯಿಂದ, ಮಂಜುನಾಥ್ ಬಡಿಗೇರ್, ಹಾಗೆ ಸಿ ಎನ್ ಲಕ್ಷ್ಮಣ್ ಮಲ್ಲೇಶ್ವರಂನಿಂದ, ಮಡಿಕೇರಿಯಿಂದ ಆಶಾ ಶೆಣೈ, ಹಾಗೆ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ, ಎಚ್ ವಿ ಪಾಟೀಲ್, ಹಾಗೆ ಹೇಮಂತ್ ಕುಮಾರ್, ರಾಕೇಶ್ ಹರಿಹರದಿಂದ, ಗುರುರಾಜ್ ಸೋಮ್ಯಾಜಿ, ಹಾಗೆ ವಿಶಾಲ್ ಆನಂದ್ ಬೆಂಗಳೂರಿನಿಂದ, ಬೆಂಗಳೂರಿನ ವೈಟ್ ಫೀಲ್ಡ್ನಿಂದ, ಹಾಗೆ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ಹಾಗೂ ಹರಿಹರನ್ ವಿಜ್ಞಾನ ನಗರದಿಂದ, ಹಾಗೆ ರನ್ನನ ಬೆಳಗಲಿಯಿಂದ ಮಹಾಲಿಂಗಪ್ಪ ಕಳ್ಳಿ ಬಡ್ಡಿ ಅವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ವಂದನೆಯ ಕೃಷ್ಣ. ಮಹಾರಾಷ್ಟ್ರದ ಎಲ್ಲೋರಾದಲ್ಲಿರುವ ಕೈಲಾಸನಾಥ ದೇವಸ್ಥಾನ ಜಗತ್ತಿನ ಅದ್ಭುತಗಳಲ್ಲಿ ಒಂದಾಗಿದೆ. ಇಡೀ ಒಂದು ಬೃಹತ್ ಬೆಟ್ಟವನ್ನು ಮೇಲಿನಿಂದ ಕೆಳಕ್ಕೆ ಕತ್ತರಿಸ್ತಾ, ಅಂದರೆ ಕೆತ್ತುತ್ತಾ, ಒಂದು ಯಾವುದೇ ಸಾಂಪ್ರದಾಯಿಕ ಜೋಡಣೆಗಳಿಲ್ಲದೆ ಒಂದೇ ಒಂದು ಕಲ್ಲಿನಲ್ಲಿ ಈ ಭವ್ಯ ದೇವಸ್ಥಾನವನ್ನು ಕೆತ್ತಲಾಗಿದೆ. ಇದನ್ನು ರಾಷ್ಟ್ರಕೂಟ ದೊರೆ ವಂದನೇ ಕೃಷ್ಣನು 8ನೇ ಶತಮಾನದಲ್ಲಿ ನಿರ್ಮಿಸಿದನು. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಪ್ರಶ್ನೆ ಹೀಗಿದೆ. ರಾಷ್ಟ್ರಕೂಟ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ರಾಜ ಮತ್ತು ಕನ್ನಡದ ಮೊದಲ ಲಭ್ಯವಿರುವ ಸಾಹಿತ್ಯ ಕೃತಿ ಕವಿರಾಜ ಮಾರ್ಗಕ್ಕೆ ಆಶ್ರಯ ನೀಡಿದ ದೊರೆ ಯಾರು? ರಾಷ್ಟ್ರಕೂಟ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ರಾಜ ಮತ್ತು ಕನ್ನಡದ ಮೊದಲನೇ ಲಭ್ಯವಿರುವ ಶ್ರೇಷ್ಠ ಕೃತಿ, ಸಾಹಿತ್ಯ ಕೃತಿ ಕವಿರಾಜ ಮಾರ್ಗಕ್ಕೆ ಆಶ್ರಯ ನೀಡಿದಂತಹ ದೊರೆ ಯಾರು ಅಂತ ನೀವು ಉತ್ತರ ಕಳಿಸ್ಬೇಕು. 9480901013 ಇದು ನಮ್ಮ ವಾಟ್ಸಪ್ ನಂಬರ್. ಮೋಡಿ ಬರ್ತಾ ಇದೆ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರಾವರ ಗಾಯನದಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಗೀತೆ ನಿಮಗಾಗಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪ್ರಶ್ನೆಯನ್ನ ಕೇಳಿದ್ವಿ. ರಾಷ್ಟ್ರಕೂಟ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ರಾಜ ಮತ್ತು ಕನ್ನಡದ ಮೊದಲ ಲಭ್ಯವಿರುವ ಸಾಹಿತ್ಯ ಕೃತಿ ಕವಿರಾಜಮಾರ್ಗಕ್ಕೆ ಆಶ್ರಯ ನೀಡಿದ ದೊರೆ ಯಾರು ಅಂತ ಸರಿಯಾದ ಉತ್ತರವನ್ನು ಕಳಿಸಿದರೆ ರಮ್ಯಾ ಅರಿಶಿನಕುಂಟೆಯಿಂದ, ಮಂಜುನಾಥ್ ಇಂದರಿಗೆ, ಸುಧಾಮೂರ್ತಿ ಕೆಹಳ್ಳಿಯಿಂದ, ಹಾಗೆ ಶ್ರಾವ್ಯ ಶ್ರೀಯಾನ್ ಹರಿಹರದಿಂದ, ಸ್ವಾತಿ ದೀಪಕ್ ನಾಯಕನಹಟ್ಟಿಯಿಂದ, ಹಾಗೆ ಸುಧಾ ಕೆ ನಟರಾಜ್ ಅವರು ನುಂಕಪ್ಪ ಕಾಂಬ್ಳೆ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ರಾಜ್ಕುಮಾರ್ ಕಾತ್ರಿಕ್ಕಿ ಕೆಎಚ್ ಬಿ ಕಾಲನಿ ಹರಿಹರದಿಂದ, ಹಾಗೆ ಶೃಂಗೇರಿಯಿಂದ ಗೀತಾ ಮೂರ್ತಿ, ಸುಳ್ಳ್ಯದಿಂದ ಶ್ವೇತಾ ಎಸ್ ರಾವ್, ಹಾಗೆ ಶ್ರೀಕಾಂತ್ ಪೂಜಾರಿ ಮುಂಡರ್ಗಿಯಿಂದ, ರಮೇಶ್ ಚನ್ನವೀರ, ಹಾಗೇನೆ ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಮ್ ಲೇಔಟಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳು. ಸರಿಯಾದ ಉತ್ತರ ಅಮೋಘ ವರ್ಷ ನೃಪತುಂಗ. ಕಲಬುರ್ಗಿ ಜಿಲ್ಲೆಯ ಮಾನ್ಯಖೇಟ ಅಥವಾ ಮಳಖೇಡವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು 60ಕ್ಕೂ ಹೆಚ್ಚು ವರ್ಷಗಳ ಕಾಲ ಶಾಂತಿಯುತವಾಗಿ ಆಳ್ವಿಕೆಯನ್ನ ನಡೆಸಿದ ದೊರೆ ಅಮೋಘ ವರ್ಷ ನೃಪತುಂಗ. ಈತನ ಕಾಲದಲ್ಲೇ ಶ್ರೀ ವಿಜಯನು ಕವಿರಾಜ ಮಾರ್ಗವನ್ನ ರಚಿಸಿದನು.

ಮುಂದಿನ ಪ್ರಶ್ನೆಯ ಕಡೆಗೆ ಸಾಗೋಣ. ಇಂದಿನ ಪ್ರಶ್ನೆಗಳೆಲ್ಲವೂ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು, ಸ್ವಲ್ಪ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಿದ್ದು ಅಂತಲೇ ಹೇಳ್ಬೋದು. ಹಾಗೆ ಮುಂದಿನ ಪ್ರಶ್ನೆ ಹೀಗಿದೆ, ಹೊಯ್ಸಳರ ಕಾಲದ ದೇವಸ್ಥಾನಗಳನ್ನು ನಿರ್ಮಿಸಲು ಪ್ರಮುಖವಾಗಿ ಬಳಸಲಾದ ಅತ್ಯಂತ ಮೃದುವಾದ ಹಾಗೂ ಸುಲಭವಾಗಿ ಕೆತ್ತನೆ ಮಾಡಬಹುದಾದ ಕಲ್ಲು ಅಥವಾ ಶಿಲೆ ಯಾವುದು? ಹೊಯ್ಸಳರ ಕಾಲದ ದೇವಸ್ಥಾನಗಳನ್ನು ನಿರ್ಮಿಸಲು ಪ್ರಮುಖವಾಗಿ ಬಳಸಲಾದ ಅತ್ಯಂತ ಮೃದುವಾದ ಹಾಗೂ ಸುಲಭವಾಗಿ ಕೆತ್ತನೆ ಮಾಡಬಹುದಾದಂಥ ಕಲ್ಲು ಅಥವಾ ಶಿಲೆ ಯಾವುದು? ಆಪ್ಷನ್ಸ್ ಹೀಗಿದೆ, ಗ್ರಾನೈಟ್ ಕಲ್ಲು, ಬಳಪದ ಕಲ್ಲು, ಮರಳುಗಲ್ಲು, ಸುಣ್ಣದ ಕಲ್ಲು. ಗ್ರಾನೈಟ್, ಬಳಪದ ಕಲ್ಲು, ಮರಳುಗಲ್ಲು, ಸುಣ್ಣದ ಕಲ್ಲು. ಉತ್ತರ ತಲುಪಿಸಬೇಕಾದ ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013. ಈ ಒಂದು ನಂಬರ್ಗೆ ನಿಮ್ಮ ಉತ್ತರಗಳು ಬಂದು ನಮಗೆ ತಲುಪಬೇಕು. ನಿಮ್ಮ ಹೆಸರು ಮತ್ತು ನಿಮ್ಮ ಉತ್ತರದೊಂದಿಗೆ, ನಿಮ್ಮ ಊರಿನ ಹೆಸರಿನೊಂದಿಗೆ. ಮೂಡಿ ಬರ್ತಾ ಇದೆ ರಾಮಾಚಾರಿ ಚಿತ್ರದಿಂದ ಮನೋ ಮತ್ತು ಎಸ್ ಜಾನಕಿಯವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ಸಮಯ ಆಗಿದೆ 3:38. ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲನ್ನ ಕೇಳ್ತಾ ಇದ್ದೀರಾ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ, ಹೊಯ್ಸಳರ ಕಾಲದ ದೇವಸ್ಥಾನಗಳನ್ನ ನಿರ್ಮಿಸಲು ಪ್ರಮುಖವಾಗಿ ಬಳಸಲಾದ ಅತ್ಯಂತ ಮೃದುವಾದ ಹಾಗೂ ಸುಲಭವಾಗಿ ಕೆತ್ತನೆ ಮಾಡಬಹುದಾದಂತಹ ಕಲ್ಲು ಅಥವಾ ಶಿಲೆ ಯಾವುದು ಅಂತ. ಸರಿಯಾದ ಉತ್ತರವನ್ನ ಕಳಿಸಿದರೆ ಕಿರಣ್ ದೇವರ ಚಿಕ್ಕನಹಳ್ಳಿಯಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಹಾಗೆ ಬಾಬು ಯಲಹಂಕದಿಂದ, ವಾಣಿಶ್ರೀ ಉತ್ತರಹಳ್ಳಿಯಿಂದ, ಪ್ರಕಾಶ್ ಐನಹಳ್ಳಿ ವರಲಕ್ಷ್ಮಿ ಪೀಣ್ಯದಿಂದ, ವೈಷ್ಣವಿ ಬಿ ಎಸ್ ಗಿರಿನಗರದಿಂದ, ಹಾಗೆ ವಿಕ್ರಮ್ ದೀಕ್ಷಾ ನ್ಯೂಜಿಲ್ಯಾಂಡ್ನಿಂದ, ಹಾಗೆ ಸುಮಂತ್ ಕುಮಾರ್ ಕಳಶದಿಂದ, ಹಾಗೆಯೇ ಸದಾನಂದ ಅವರು, ದಿಲೀಪ್ ಕಲ್ಯಾಣ್ಕರ್, ಹಾಗೆ ಹರೀಶ್ ಕೋಟೆ ನಾಯಕನ ಹಳ್ಳಿಯಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕಳಿಸಿದಿರಾ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂದರೆ ಬಳಪದ ಕಲ್ಲು. ಹೊಯ್ಸಳ ವಾಸ್ತುಶಿಲ್ಪದ ಅದ್ಭುತ ಸೂಕ್ಷ್ಮತೆಗೆ ಈ ಬಳಪದ ಕಲ್ಲೇ ಮುಖ್ಯ ಕಾರಣ. ಆರಂಭದಲ್ಲಿ ಗಣಿಗಾರಿಕೆ ಮಾಡಿದಾಗ ಇದು ಅತ್ಯಂತ ಮೃದುವಾಗಿ ಇರುತ್ತಂತೆ. ಇದರಿಂದಾಗಿ ಕರಕುಶಲ ಕರ್ಮಿಗಳಿಗೆ ಅತ್ಯಂತ ಸುಂದರವಾದ ಆಭರಣಗಳು ಮತ್ತು ನಯವಾದ ಮೂರ್ತಿಗಳನ್ನು ಕೆತ್ತಲು ಸಾಧ್ಯವಾಗುತ್ತೆ. ಕಾಲಕ್ರಮೇಣ ಗಾಳಿಗೆ ತೆರೆದುಕೊಂಡಂತೆ ಕಲ್ಲುಗಳು ಗಟ್ಟಿಯಾಗುತ್ತವೆ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಪ್ರಶ್ನೆ ಹೀಗಿದೆ. ಹಂಪಿಯಲ್ಲಿರುವ ವಿಜಯನಗರದ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿರುವ ಸಂಗೀತ ಹೊರಹೊಮ್ಮಿಸುವ ಕಲ್ಲಿನ ಕಂಬಗಳಿರುವ, ಅಂದರೆ ಮ್ಯೂಸಿಕಲ್ ಪಿಲ್ಲರ್ಸ್ಗಳಿರುವ ದೇವಸ್ಥಾನ ಯಾವುದು? ಹಂಪಿಯಲ್ಲಿರುವ ವಿಜಯನಗರದ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿರುವ ಸಂಗೀತ ಹೊರಹೊಮ್ಮಿಸುವ ಕಲ್ಲಿನ ಕಂಬಗಳಿರುವ, ಅಂದರೆ ಮ್ಯೂಸಿಕಲ್ ಪಿಲ್ಲರ್ಸ್ಗಳಿರುವ ದೇವಸ್ಥಾನ ಯಾವುದು? ವಾಟ್ಸಪ್ ಸಂಖ್ಯೆಗೆ ಉತ್ತರ ಬರಬೇಕು. 9480901013 9480901013. ಇದು ನಮ್ಮ ವಾಟ್ಸಪ್ ನಂಬರ್. ಈ ನಂಬರ್ಗೆ ನಿಮ್ಮ ಉತ್ತರಗಳು ಆದಷ್ಟು ಬೇಗ ಬಂದು ತಲುಪಲಿ ಅಂತ ಹೇಳ್ತಾ, ಮೂಡಿ ಬರ್ತಾ ಇದೆ ಹೃದಯ ಹಾಡಿತು ಚಿತ್ರದಿಂದ ಮಂಜುಳಾ ಗುರುರಾಜ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಜಿ ಉದಯ ಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ ನಿಮಗಾಗಿ.

ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ. ಪ್ರಶ್ನೆಯನ್ನ ಕೇಳಿದ್ವಿ, ಹಂಪಿಯಲ್ಲಿರುವ ವಿಜಯನಗರದ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿರುವ ಸಂಗೀತ ಹೊರಹೊಮ್ಮಿಸುವ ಕಲ್ಲಿನ ಕಂಬಗಳಿರುವ ಮ್ಯೂಸಿಕಲ್ ಪಿಲ್ಲರ್ಸ್ ಹೊಂದಿರುವಂತಹ ದೇವಸ್ಥಾನ ಯಾವುದು ಅಂತ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಜಗದಾಂಬಿಕಾ ಹಂಸವೇಣಿ, ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ನಿತ್ಯಾನೆಲಮಂಗಲದಿಂದ, ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಕಟ್ಟಿರಾಮ್ಪುರದಿಂದ ಹುಲುಗಪ್ಪ, ಹಾಗೆ ಬಿಂದು ಪ್ರಕಾಶ್ ಸುದರ್ಶನ್ ಪೀಣ್ಯದಿಂದ

ಗೋಪಾಲ್ ಕಾಂಬ್ಳೇಕರ್ ಶಿವಪುರದಿಂದ, ಹಾಗೇನೆ ದಿಲೀಪ್ ಕಲ್ಯಾಣ್ಕರ್ ಪದ್ಮಶ್ರೀ ಕುಟುಂಬದವರು, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಪ್ರಸನ್ನ ಕುಮಾರ್ ಹಾಗೆ ಆನಂದ್ ಅದೋನಿ ಹಂಪಿಯಿಂದ, ಹಾಗೇನೆ ರಾಜ್ಕುಮಾರ್ ಕಾತರಕಿ ಅವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ರಾಜಕೃಷ್ಣ ದೊರೆ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ, ಪರಿಮಳ ಬೆಂಗಳೂರಿನಿಂದ ಹಾಗೇನೆ ಉತ್ತರವನ್ನು ಕಳಿಸಿದ್ದಾರೆ. ದತ್ತು ಕಲಬುರ್ಗಿಯಿಂದ, ಹಾಗೆ ವರಲಕ್ಷ್ಮಿ ಪೀಣ್ಯದಿಂದ ಈರಣ್ಣ ಮುದನೂರು ಹಾಗೇನೆ ಉತ್ತರ ಕಳಿಸಿದ್ದಾರೆ. ಹೆಸರು ಬರೆದಿಲ್ಲ ಇವರು, ನಂಬರ್ ಎಂಡಿಂಗ್ ವಿತ್ 3976. ಹಾಗೇನೆ ಉಷಾ ಬಿ ಪ್ರಕಾಶ್, ಗೀತಾ ಜೋಶಿ ಕಲಬುರ್ಗಿಯಿಂದ, ಅನಿಲ್ ಬಿಷ್ಟಣ್ಣನವರ್ ಶಮನೇವಾಡಿಯಿಂದ, ರಮಾ ಭಾಸ್ಕರ್ ಸುಳ್ಯದಿಂದ, ಹಾಗೆ ಸದಾಶಿವ್ ಹುಲ್ಗೂರ್ ಬನಶಂಕರಿಯಿಂದ ಹಾಗೆ ಉತ್ತರ ಕಳಿಸಿದ್ದಾರೆ. ಸುಧೀಂದ್ರ ಇವರ ಉತ್ತರ ಕೂಡ ಸರಿಯಾಗಿದೆ. ಗುರುರಾಜ ಸ್ವಾಮಿಯಾಜಿ ಜ್ಞಾನ ಭಾರತಿಯಿಂದ, ಮೆಲ್ಬೋರ್ನಿಂದ ಪ್ರಸನ್ನ, ಹಾಗೇನೆ ಸ್ವಾತಿ ದೀಪಕ್ ನಾಯಕನಹಟ್ಟಿಯಿಂದ, ಎಚ್ ವಿ ಪಾಟೀಲ್ ಧಾರವಾಡದಿಂದ, ಕೃಷ್ಣವೇಣಿ ಪ್ರಸಾದ್ ಬೆಂಗಳೂರಿನಿಂದ, ಹಾಗೇನೆ ಧೃತಿ ಕಿನ್ನಾಳ್ ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಪ್ರಮೋದ್ ಟೇಲರ್ ಶಿವಮೊಗ್ಗದಿಂದ, ಹಾಗೆ ಹೊಸಕೋಟೆಯಿಂದ ಸ್ಮೈಲ್ ಶಶಿ ಅವರು, ಚಿನ್ಮಯ್ ಬ್ಯಾನರ್ಜಿ ಹೊಸಪೇಟೆಯಿಂದ, ಗಂಗಪ್ಪ ಬಡಿಗೇರ್ ರುದ್ರಸ್ವಾಮಿ ಕಣದಾಳುವಿನಿಂದ, ಹಾಗೆ ರಮೇಶ್ ಚನ್ನವೀರ್ ವೇದಾಶೆಟ್ಟಿ ಕಾಳಾವರದಿಂದ, ಹುಬ್ಬಳ್ಳಿಯ ಲೋಹಿಯಾನಗರದಿಂದ ಚನ್ನಬಸಪ್ಪ ಕರ್ಮಡಿ ಹಾಗೂ ಪ್ರಕಾಶ್ ಐನಹಳ್ಳಿಯವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ವಿಜಯ ವಿಠಲ ದೇವಸ್ಥಾನ, ಹಂಪಿಯ ವಿಠಲ ದೇವಸ್ಥಾನದ ಆವರಣದಲ್ಲಿರುವ ಮಹಾಮಂಟಪದ ಕಲ್ಲುಗಳನ್ನು ಮೆಲ್ಲಗೆ ತಟ್ಟಿದರೆ ಸರಿ ಗ ಮ ಪ ದ ನಿ ಎಂಬ ಸಪ್ತ ಸ್ವರಗಳ ಧ್ವನಿ ಕೇಳಿಬರುತ್ತದೆ. ಬ್ರಿಟಿಷರು ಇದರ ರಹಸ್ಯವನ್ನು ತಿಳಿಯಲು ಎರಡು ಕಂಬಗಳನ್ನು ಕತ್ತರಿಸಿ ನೋಡಿದಾಗಲೂ ಒಳಗೇನು ಇರದೆ ಕೇವಲ ಘನವಾದ ಕಲ್ಲು ಮಾತ್ರ ಕಂಡುಬಂದಿತ್ತು. ಇದೇ ದೇವಸ್ಥಾನದ ಮುಂಭಾಗದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನ 50 ರೂಪಾಯಿ ನೋಟಿನ ಚಿತ್ರ ಇರುವ ಪ್ರಸಿದ್ಧ ಕಲ್ಲಿನ ರಥ ಇದೆ. ಸಮಯ ಆಗಿದೆ 3:49:20. ಹೊಂಬಿಸಿಲಿನ ಕಾರ್ಯಕ್ರಮ ರಸಪ್ರಶ್ನೆಗಳ ಕಾರ್ಯಕ್ರಮದಲ್ಲಿ ನಾವಿದ್ವಿ. ಎಲ್ಲ ನಮ್ಮ ಪ್ರೀತಿಯ ಕೇಳುಗರು ಬಹಳ ಉತ್ಸುಕತೆಯಿಂದ ಉತ್ತರವನ್ನು ಕೊಟ್ಟರು. ಸರಿಯಾದ ಉತ್ತರವನ್ನು ಕೊಟ್ಟವರು ಕೂಡ, ಸರಿಯಾದ ಉತ್ತರ ಇಲ್ಲದಿದ್ರು ಕೂಡ ಮತ್ತೆ ಮತ್ತೆ ಪ್ರಶ್ನೆಗಳಿಗೆ ಪ್ರಯತ್ನ ಕೂಡ ಪಡ್ತಾ ಇದ್ರು. ಅವರಿಗೂ ಕೂಡ ನಮ್ಮ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಹೊಂಬಿಸಿಲು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ ಈಗ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಿಮಗಾಗಿ ಮೂಡಿ ಬರ್ತಾ ಇದೆ ಗುರುಬ್ರಹ್ಮ ಚಿತ್ರದ ಗೀತೆ, ಕೆ ಜೆ ಯೇಸುದಾಸ್ ಹಾಗೂ ಮನೋ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್.

ರುಚಿ. ಸಮಯ ಆಗಿದೆ 3:59. 4 ಗಂಟೆಗೆ ಸರಿಯಾಗಿ ವಿಶೇಷ ಕಾರ್ಯಕ್ರಮ ಸಂದೇಶ್ ಟು ಸೋಲ್ಜರ್ಸ್ ಪ್ರಸಾರವಾಗುವುದು. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್. ಹಾಗೇನೆ ನನ್ನ ಜೊತೆಯಾಗಿದ್ದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಹೊರಡೋ ಸಮಯ ಬಂದಾಯಿತು. ನಿಮ್ಗೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳ್ತಾ ಯಾವಾಗಲೂ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ ಎಫ್ ಎಂ ರೀನ್ ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ. ಯಾವ ಸಮಯ ಆಗಿದೆ? 5 ಗಂಟೆ 1 ನಿಮಿಷ. ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಇದು ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ನಾನ್ ಸ್ಟಾಪ್ ಸಂಜೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಿಮ್ಮ ಜೊತೆ ಆಗಿರೋದು ಆರ್ಜೆ ಪ್ರವೀಣ್ ಜೋಯಿಸ್. ಮಾತುಕತೆ, ಹಾಡುಗಳು, ಮನರಂಜನೆ ಎಲ್ಲವೂ ಇವತ್ತು ನಿಮ್ಮ ಜೊತೆ ಆಗಲಿದೆ.

ಕಾರ್ಯಕ್ರಮದಲ್ಲಿ ಇದೀಗ ಕಾರ್ಯಕ್ರಮನ ಶುರು ಮಾಡೋಣ. ಮೂಡಿ ಬರ್ತಾ ಇದೆ ಎಲ್ಲ ಈಶ್ವರಿ ಹಾಗೆ ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿ. ಯಕ್ಕ ನಿನ್ನ ಮಗಳು ನನಗೆ ಚಿಕ್ಕವಳಾಗಲ್ವಾ, ಹಡುಬಿಟ್ರಿ ಚಿತ್ರದಿಂದ. ಇದು ನಿಮ್ಮೆಲ್ಲರ ಆಕಾಶವಾಣಿ ಕನ್ನಡ ಕಾಮನಬಿಲ್ಲಿನಲ್ಲಿ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯರ್ಸ್. ಅಕ್ಕ ನಿನ್ನ ಮಗಳು ನನಗೆ ಸಖತ್ತಾಗೋಳೆ ಹಾಡು ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಹರಿಹರನ್ ರವರು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಬಿ ಕೆ ಶಿವಕುಮಾರ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಾರಂಭದ ಹಾಡೇ ಸೂಪರ್ ಡೂಪರ್ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. ಅಕ್ಕ ನಿನ್ನ ಮಗಳು ನನಗೆ ಚಿಕ್ಕವಳಾಗಲು ಹಾಡು. ಅದರ ಜೊತೆಗೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿ ಬಂತು ಶಾನೆ ಟಾಪ್ ಗವಳೆ. ಏನು ಕಾರ್ಯಕ್ರಮನ ಶುರು ಮಾಡುವಂತಹ ಸಮಯ. ವಿಶೇಷ ಏನು ಅಂತ ಹೇಳಿದ್ರೆ, ನಾನಿವತ್ತು ಪ್ರಾಣಿಯೊಂದನ್ನು ನಿಮ್ಮ ಮುಂದೆ ಪರಿಚಯಿಸುವಂತಹ ಪ್ರಯತ್ನದಲ್ಲಿದ್ದೀನಿ. ಈ ಪ್ರಾಣಿ ಇದೆಯಲ್ಲ, ಅತ್ಯಂತ ಪುಟ್ಟ ಪ್ರಾಣಿ ಇದು, ಆದರೆ ಇದರ ಧೈರ್ಯ, ಚಾಣಾಕ್ಷತ್ರವನ್ನು ನೋಡಿದ್ರೆ ಮಾತ್ರ ದೊಡ್ಡ ಪ್ರಾಣಿಯನ್ನು ಅತ್ಯಂತ ಸುಲಭದಿಂದ ಎದುರಿಸುವಂತಹ ಸಾಹಸ ಈ ಪ್ರಾಣಿಗಿದೆ. ಅಂದರೆ ಬಹುಶಃ ಒಮ್ಮೆ ನಂಬೋದಕ್ಕೆ ಅಸಾಧ್ಯ, ಆದರೆ ನಿಜ. ಇನ್ಫ್ಯಾಕ್ಟ್ ಈ ಪ್ರಾಣಿ ಇದೆಯಲ್ಲ, ಈ ಪ್ರಾಣಿಯನ್ನು ವಿಶ್ವದ ಅತ್ಯಂತ ಧೈರ್ಯವಂತ ಪ್ರಾಣಿ ಅಂತ ಗುರುತಿಸಲಾಗುತ್ತೆ. ಭಾರತದಲ್ಲಿ ಇನ್ಫ್ಯಾಕ್ಟ್ ಕಾಣಸಿಗುವಂತಹ ಪ್ರಾಣಿ ಇದು. ಇದು ವರ್ಲ್ಡ್ಸ್ನ ಮೋಸ್ಟ್ ಫಿಯರ್ಲೆಸ್ ಆನಿಮಲ್ ಅಂತ ಹೆಸರು ಪಡೆದಿರುವಂತಹ, ಖ್ಯಾತಿ ಪಡೆದಿರುವಂತಹ ಪ್ರಾಣಿ. ಯಾವ ಪ್ರಾಣಿ ಇದು ಗೊತ್ತಾಯ್ತಾ? ಗೊತ್ತಾಗಿದ್ದರೆ ಸಂದೇಶವನ್ನು ಕಳಿಸ್ಕೊಡಿ. ವಾಟ್ಸಪ್ ಸಂಖ್ಯೆ 948090901013. ಪ್ರಶ್ನೆಯನ್ನು ಮತ್ತೊಮ್ಮೆ ಮುಂದೆ ಹೇಳ್ತಾ ಇದ್ದೀನಿ, ವಿಶ್ವದ ಅತಿ ಧೈರ್ಯವಂತ ಪ್ರಾಣಿ ಯಾವುದು ಯಾವುದು ಯಾವುದು? ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9489010013 ಕೇಳ್ತಾ ಇರಿ. ಟ್ಯೂನ್ ಮಾಡಿರಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾರ್ಸ್.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ್ ಬಿಲ್ಲು. ನೀವು ಕೇಳ್ತಾ ಇದ್ದು ಸೋನು ನಿಗಮ್ ಹಾಗೆ ಶ್ರೇಯಾ ಘೋಷಾಲ್ ರವರ ಧ್ವನಿಯಲ್ಲಿ ಒಂದು ಮುಂಜಾನೆ ಗೀತೆ ನಿಮಗಾಗಿ ಮೂಡಿಬಂತು. ನಾನ್ ಸ್ಟಾಪ್ ಸಂಜೆಯಲ್ಲಿ ನಾವಿದ್ದೀವಿ. ಸಂದೇಶವನ್ನು ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡ್ಬೋಣ. ಮೊದಲನೇದಾಗಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಜೀವನ್ ರವರು. ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆ ಅತ್ಯಂತ ಸುಲಭದ ಒಂದು ಪ್ರಶ್ನೆ ಆಗಿತ್ತು. ಇಡೀ ಪ್ರಪಂಚದಲ್ಲೇ ಅತ್ಯಂತ ಫಿಯರ್ಲೆಸ್ ಪ್ರಾಣಿ ಅಂದರೆ ಅದು ಯಾವುದು, ಮೋಸ್ಟ್ ಫಿಯರ್ಲೆಸ್ ಆ್ಯನಿಮಲ್ ಯಾವುದಿದು, ವಿಶ್ವದ ಅತಿ ಧೈರ್ಯವಂತ ಪ್ರಾಣಿ ಯಾವುದು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದೆ. ಸರಿಯಾದ ಉತ್ತರವನ್ನು ಕೊಡ್ತಾ ಇದ್ದಾರೆ ಜೀವನ್ರವರು. ಹಾಗೆ ನಾಗರತ್ನರವರಿಂದ ಸರಿಯಾದ ಉತ್ತರ, ನರಿ ಇರಬಹುದಾ ಅಂತ ಹೇಳಿ ಬಿ ಕೆ ಶಿವಕುಮಾರ್ ಅವರು ಉತ್ತರವನ್ನು ಕಳಿಸಿದ್ದಾರೆ, ಆದರೆ ಸರಿಯಾದ ಉತ್ತರ ಅಲ್ಲ. ಪೂಜಾ ಕಶ್ಯಪರವರು ಕೂಡ ಮೋಸ್ಟ್ಲಿ ಪ್ರಾಣಿ ಇರ್ಬೋದಾ ಅಂತ ಹೇಳ್ತಾ ಸರಿಯಾದ ಉತ್ತರವನ್ನೇ ಕಳಿಸಿದ್ದಾರೆ. ಸಂದೇಶವನ್ನು ಕಳಿಸ್ತಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಕೆ ನಾಗರಾಜ್ರವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅವರ ಸಂದೇಶಕ್ಕೆ. ಇನ್ನು ಎಲ್ಲ ಸಂದೇಶಗಳ ನಡುವೆ ಸರಿಯಾದ ಉತ್ತರ ಏನು ಗೊತ್ತಾ, ನಾವು ಮಾತಾಡಕ್ಕೆ ಹೊರಟಿರುವಂತಹ ಈ ಪುಟ್ಟ ಪ್ರಾಣಿಯ ಹೆಸರು ಹನಿ ಬ್ಯಾಡ್ಜರ್. ಹೌದು, ಹನಿ ಬ್ಯಾಡ್ಜರ್ ಇದರ ಹೆಸರು. ಕೇವಲ 2.2 feet ಉದ್ದ, 1 feet ಎತ್ತರ ಇರುವಂತಹ ಪ್ರಾಣಿ. ರಟೇಲ್ ಕುಟುಂಬದ ಮಾಂಸಾಹಾರಿ ಪ್ರಾಣಿ ಇದು. ಮೀಸಲ್ಸ್ ನೀರುನಾಯಿ ಹಾಗೆ ಮಾರ್ಟಿನ್ ಕುಟುಂಬದ ಸದಸ್ಯ ಈ ಹನಿ ಬ್ಯಾಡ್ಜರ್. ತನ್ನ ದೇಹಕ್ಕಿಂತ 10 feet ಎತ್ತರ ಉದ್ದ ಇರುವಂತಹ ಪ್ರಾಣಿಗಳ ಜೊತೆಗೆ ನೇರವಾಗಿ ಎದುರಿಸಿದಲ್ಲದೆ ಅವುಗಳನ್ನು ಹಿಮ್ಮೆಟ್ಟಿ ಕೂಡ ನಿಲ್ಲುವಂತಹ ಪ್ರಾಣಿ ಅಂತ ಹೇಳಿದ್ರೆ ಅದು ಈ ಹನಿ ಬ್ಯಾಡ್ಜರ್. ಅತ್ಯಂತ ವಿಶೇಷ ಈ ಹನಿ ಬ್ಯಾಡ್ಜರ್. ಏನೇನು ಈ ಹನಿ ಬ್ಯಾಡ್ಜರ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹನಿ ಬ್ಯಾಡ್ಜರ್ ಒಂದು ಸಂದೇಶವನ್ನು ಕಳಿಸಿದಾಯಿತು. ಆದರೆ ಈ ಒಂದು ಪ್ರಾಣಿ ನಾನು ಇದಾಗಲೇ ಹೇಳಿದೆ, ಭಾರತದಲ್ಲೂ ಕೂಡ ಕಾಣಸಿಗುವಂತಹ ಪ್ರಾಣಿ, ದಕ್ಷಿಣ ಏಷ್ಯಾ ಖಂಡದಲ್ಲಿ ಹಾಗೆ ದಕ್ಷಿಣ ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಕಾಣಸಿಗುವಂತಹ ಪ್ರಾಣಿ ಈ ಹನಿ ಬ್ಯಾಡ್ಜರ್. ಈ ಹನಿ ಬ್ಯಾಡ್ಜರ್ ಪ್ರಾಣಿಯನ್ನು ಕನ್ನಡದಲ್ಲಿ ಏನಂತ ಕರೀತಾರೆ ಗೊತ್ತಿದೆಯಾ? ಗೊತ್ತಿದ್ರೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ವಾಟ್ಸ್ಆಪ್ ಸಂಖ್ಯೆ 9480901031 9 8 0 9 0 1 3 ಗೆ ಹನಿ ಬ್ಯಾಡ್ಜರ್ ವಿಚಾರವಾಗಿ ಇನ್ನಷ್ಟು ಮಾತಾಡೋಣ. ವಿಶೇಷ ಪ್ರಾಣಿಯ ಬಗ್ಗೆ ನೀವೇನಾದರೂ ಈ ಪ್ರಾಣಿಯನ್ನು ನೋಡಿದ್ದೀರಾ, ನೋಡಿದರೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ವಾಟ್ಸ್ಆಪ್ ಸಂಖ್ಯೆ ಇದಾಗಲೇ ಹೇಳಿದೆ, 9 4 8 0 9 0 1 0 1 3 ಕೇಳ್ತಾರೀ. ಜೂನ್ ಮಾಡಿರಿ, ಇದು ನಾನ್ ಸ್ಟಾಪ್ ಸಂಜೆ, ಇದು ಕನ್ನಡ ಕಾಮನ್ ಬಿಲೋ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
3: The Indian Navy invites online applications from unmarried male and female candidates for 10+2 BTech cadet entry scheme, permanent commission. Last date for submission is 18 June 2026. For more details, visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit Samriddh Bharat. Join Indian Navy.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಇದು ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ 5:33. ಹನಿ ಬ್ಯಾಡ್ಜರ್ ಅನ್ನುವಂತಹ ಪ್ರಾಣಿಯ ಬಗ್ಗೆ ಮಾತಾಡ್ತಾ ಇದ್ವಿ. ವಿಶ್ವದ ಅತ್ಯಂತ ಧೈರ್ಯವಂತ ಪ್ರಾಣಿ ಇದು. ಈ ಧೈರ್ಯವಂತ ಪ್ರಾಣಿಯ ಬಗ್ಗೆ ಮಾತಾಡ್ತಾ ಪ್ರಶ್ನೆಯನ್ನು ನಾನು ಮುಂದಿಟ್ಟಿದ್ದೆ. ಈ ಒಂದು ಪ್ರಾಣಿಯನ್ನು ಕನ್ನಡದಲ್ಲಿ ಏನಂತ ಕರೀತಾರೆ ಅಂತ ಪ್ರಶ್ನೆಯನ್ನು ಇಟ್ಟಿದ್ದೆ. ಬಹಳಷ್ಟು ಜನ ಪ್ರಯತ್ನ ಏನೋ ಪಟ್ಟಿದ್ದೀರಿ, ಆದರೆ ಯಾವುದೇ ಸರಿಯಾದ ಉತ್ತರ ನನ್ನ ಬಳಿ ಬಂದಿಲ್ಲ. ಜೇನು ನೊಣವನ್ನು ತಿನ್ನುವಂತಹ ಪ್ರಾಣಿ ಅಂತ ಕರಿಬಹುದಾ ಅಂತ ಹೇಳಿ ನಾಗರತ್ನರವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹನಿ ಬ್ಯಾಡ್ಜರ್ ಅಂತ ಹೆಸರು ಬಂದಿರೋದೇನೋ ಅದೇ ಕಾರಣಕ್ಕಾಗಿ. ಈ ಒಂದು ಬ್ಯಾಡ್ಜರ್ ಇದೆಯಲ್ಲ, ಅತ್ಯಂತ ಸುಲಭವಾಗಿ ಹೋಗಿ ಜೇನು ನೊಣಗಳ ಮನೆಯನ್ನೆಲ್ಲ ಕೆಡಿಸಿ ಅಲ್ಲಿರುವಂತಹ ಜೇನನ್ನೆಲ್ಲ ತಿಂದು ಬಿಸಾಡತ್ತೆ. ಹಾಗಾಗಿ ಇದಕ್ಕೆ ಹೆಸರು ಹನಿ ಬ್ಯಾಡ್ಜರ್ ಅಂತ. ಇನ್ಫ್ಯಾಕ್ಟ್ ಈ ಹನಿ ಬ್ಯಾಡ್ಜರನ್ನು ರಟೇಲ್ ಅಂತ ಕೂಡ ಕರೆಯಲಾಗುತ್ತೆ. ವೈಜ್ಞಾನಿಕವಾಗಿ ಮೆಲಿವೋರಾ ಕೆಫೆನ್ಸಿಸ್ ಅಂತ ಹೇಳಿ ಇದನ್ನು ಕರೆಯಲಾಗುತ್ತೆ. ಹಾಗೆ ಕನ್ನಡದಲ್ಲಿ ಏನಂತ ಕರೀತಾರೆ ಅನ್ನುವಂತಹ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದಿಲ್ಲ ಅಂತ ಹೇಳಿದೆ. ಕನ್ನಡದಲ್ಲಿ ಈ ಒಂದು ಹನಿ ಬ್ಯಾಡ್ಜರನ್ನು ನೆಲಗರಡಿ ಅನ್ನುವಂತಹ ಅಂತ ಕರೆಯುವಂತಹ ಪದ್ಧತಿ ಇದೆ. ಅದರ ಜೊತೆಗೆ ಈ ಒಂದು ಬ್ಯಾಡ್ಜರನ್ನು ತೋಡುಗ ಅಂತ ಹೇಳಿ ಕೂಡ ಕರೆಯಲಾಗುತ್ತೆ. ಹಲವಾರು ಕಡೆ ಇದನ್ನು ತೋಡುಗ ಅಂತಲೇ ವಿಶ್ಲೇಷಣೆ ಮಾಡಿರೋದು ಕೂಡ ಇದೆ. ಇದಕ್ಕೆ ಇನ್ನು ಹಿಂದಿಯಲ್ಲಿ ಕಬರ್ ಬಿಜ್ಜು ಅಂತ ಹೇಳಿ ಕೂಡ ಕರೀತಾರೆ. ಒಂದು ರೀತಿಯಲ್ಲಿ ನೆಲವನ್ನು ಅಗಿದು ನೆಲದ ಒಳಗಡೆ ಕೆಳಗಡೆ ಗೂಡನ್ನು ಕೂಡ ಈ ಪ್ರಾಣಿ ಮಾಡುತ್ತೆ. ಹಾಗಾಗಿ ಕವರ್ ಬಿಜ್ಜು ಅನ್ನುವಂಥ ಹೆಸರು ಕೂಡ ಈ ಒಂದು ಪ್ರಾಣಿಗೆ ಬಂದಿದೆ. ಆಫ್ರಿಕಾ, ಏಷ್ಯಾ ಹಾಗೆ ನನ್ನದಾಗಲೇ ಹೇಳಿದೆ, ಭಾರತದ ಹಲವಾರು ಅರಣ್ಯಗಳಲ್ಲಿ ಇದನ್ನು ಕಾಣಬಹುದು. ಇನ್ಫ್ಯಾಕ್ಟ್ ನಮ್ಮ ಬಂಡೀಪುರ ಅರಣ್ಯದಲ್ಲೂ ಕೂಡ ಈ ಒಂದು ಪ್ರಾಣಿ ಅತ್ಯಂತ ಸುಲಭವಾಗಿ ಕಾಣಸಿಗುತ್ತೆ. ಅಂದರೆ ಅತ್ಯಂತ ಹೆಚ್ಚಿನ ಪ್ರಾಣಿಗಳೇನೋ ಇದೆ ಸಂಖ್ಯೆ, ಕಾಣಸಿಗೋದು ಸ್ವಲ್ಪ ಕಷ್ಟನೇ. ಕಾರಣ ಇದು ಒಂದು ಇದು ಕೂಡ ನಾಕ್ಟರ್ನಲ್ ಅನಿಮಲ್, ಅಂದರೆ ರಾತ್ರಿ ಹೆಚ್ಚು ಓಡಾಡುವಂತಹ ಪ್ರಾಣಿ ಇದು. ಹಾಗಾಗಿ ಬೆಳಗಿನ ಜಾವ ನಾವು ಹೋಗುವಂತಹ ಟೈಮಲ್ಲಿ ಸಿಗೋದು ಸ್ವಲ್ಪ ಕಷ್ಟನೇ. ಸರ್ವಭಕ್ಷಕ ಅಂತ ಈ ಪ್ರಾಣಿಯನ್ನು ಕರಿಬೇಕು. ಅದರ ಜೊತೆಗೆ ನಾನು ಇದಾಗಲೇ ಹೇಳಿದೆ, ಇದೊಂದು ರೀತಿಯಲ್ಲಿ ನಿರ್ಭಯ ಪ್ರಾಣಿ ಇದು. ಯಾವುದೇ ರೀತಿ ಹೆದರಿಕೆ ಇಲ್ಲದೆ ಯಾವ ಜಾಗದಲ್ಲಿ ಬೇಕಾದರೂ ಇನ್ಫ್ಯಾಕ್ಟ್ ಬದುಕಬಲ್ಲಷ್ಟು ಅಡ್ಯಾಪ್ಟ್ ಆಗುವಂತಹ ಶಕ್ತಿ ಇರುವಂತಹ ಪ್ರಾಣಿ ಇದು. ಅದು ಮರುಭೂಮಿಯೇ ಇರಲಿ ಅಥವಾ ಮಳೆ ಬರುವಂತಹ ಕಾಡೇ ಇರಲಿ, ಎಲ್ಲ ಕಡೆಯಲ್ಲೂ ಆರಾಮಾಗಿ ಬದುಕಬಲ್ಲಂತಹ ಪ್ರಾಣಿ. ಬೆನ್ನ ಮೇಲೆ ದಪ್ಪವಾಗಿರುವಂತಹ ಸಡಿಲ ಬಿಳಿ ಬೂದು ಬಣ್ಣದ ಹೊದಿಕೆ ಇರುವ ಹಾಗೆ ಇದರ ಚರ್ಮ ಇರುತ್ತೆ. ಒಂಟಿಯಾಗಿರುತ್ತೆ, ಯಾವುದೇ ರೀತಿ ಬೇರೆ ಪ್ರಾಣಿಗಳ ಜೊತೆ ಸೇರಲ್ಲ, ಆದರೂ ಯಾವುದೇ ಭಯವಿಲ್ಲದೆ ತಿರುಗಾಡುವಂತಹ ಪ್ರಾಣಿ. ಇನ್ಫ್ಯಾಕ್ಟ್ ಈ ಪ್ರಾಣಿಗೆ ಅತ್ಯಂತ ಧೈರ್ಯವಂತ ಪ್ರಾಣಿ ಅಂತ ಹೆಸರು ಬರೋದಕ್ಕೆ ಕಾರಣ ಏನು, ಅದ್ರ ಬಗ್ಗೆ ಕೂಡ ಮಾತಾಡೋಣ. ಕೇಳ್ತಾನೆ, ನಿರೀಕ್ಷಣೆ ಮಾಡಿರಿ. ಇದು ಕನ್ನಡಕ ಆವನಬಿಲು FM ರೈನ್ಬೋ, ನಾವಿದ್ದೀವಿ ನಾನ್ ಸ್ಟಾಪ್ ಸಂಜೆಯಲ್ಲಿ. ಏನೀಗ ಮೂಡಿ ಬರ್ತಾ ಇದೆ ಸೌರ್ಣಿಗಮ್ರವರ ಧ್ವನಿಯಲ್ಲಿ ಚಲ್ತಾ ಚಲ್ತಾ.

ನೀವು ಕೇಳ್ತಾ ಇರೋದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ್ ಬಿಲೋ ನಾನ್ ಸ್ಟಾಪ್ ಸಂಚಯಲ್ಲಿ ನಾವಿದ್ದೀವಿ. 5:45 ಆಗಿದೆ. ಇನ್ನು ವಿಶೇಷವಾದಂಥ ಈ ಹನಿ ಬ್ಯಾಡ್ಜರ್ ನೆಲಗರಡಿಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ಥರ ಪ್ರಾಣಿಗಳಂತೆ ಜೀವ ಭಯದಿಂದ ತಿರುಗಾಡುವಂತಹ ಜಾಯಮಾನನೇ ಪ್ರಾಣಿದಲ್ಲ ರೀ. ಇನ್ಫ್ಯಾಕ್ಟ್ ವಿಚಿತ್ರ ಶಬ್ದ ಮಾಡ್ತಾ ದಾಳಿ ಮಾಡ್ತಾ ಎಲ್ಲ ಕಡೆ ಓಡಾಡುವಂತಹ ಪ್ರಾಣಿ. ಅದರ ಶಬ್ದ ಮತ್ತು ದಾಳಿಯ ರಭಸಕ್ಕೆ ಯಾವುದೇ ಪ್ರಾಣಿ ಕೂಡ ಒಂದು ರೀತಿಯಲ್ಲಿ ಬೆಚ್ಚಿಬಿಡುತ್ತೆ. ಇನ್ಫ್ಯಾಕ್ಟ್ ಅತ್ಯಂತ ವಿಷಕಾರಿ ಸರ್ಪಗಳ ಜೊತೆ ಕೂಡ ಹೋರಾಡುತ್ತಿದ್ದು, ಹೋರಾಡೋದಷ್ಟೇ ಅಲ್ಲ, ಹೋರಾಡಿ ಆ ಹಾವಿನಿಂದನೇ ಅನೇಕ ಬಾರಿ ಕಚ್ಚಿಸ್ಕೊಂಡ್ರೂ ಕೂಡ ಕ್ಷಣ ಮಾತ್ರದಲ್ಲಿ ಚೇತರಿಸ್ಕೊಂಡು ಹಾವನ್ನು ಕೊಂದು ತಿಂದು ಬಿಸಾಕತ್ತೆ. ಅಷ್ಟು ಧೈರ್ಯ ಇರುವಂತಹ ಪ್ರಾಣಿ ಇದು. ಹೆಸರೇ ಹೇಳೋ ಹಾಗೆ ನಾನು ಇದಾಗಲೇ ಹೇಳಿದೆ, ಹನಿ ಬ್ಯಾಡ್ಜರ್ ಅಂತ ಅದರ ಹೆಸರಲ್ವಾ. ಹಾಗಾಗಿ ಇದಕ್ಕೆ ಜೇನು ಅಂದರೆ ಅತ್ಯಂತ ಹೆಚ್ಚಿನ ಇಷ್ಟ. ಹಾಗೆ ಜೇನಿನ ಮೊಟ್ಟೆಗಳನ್ನು ಅಂದರೆ ಲಾರ್ವಾಗಳನ್ನು ಕೂಡ ಅಷ್ಟೇ ಆಸೆಯಿಂದ ತಿನ್ನುತ್ತೆ. ಹಾಗಾಗಿ ಇದಕ್ಕೆ ಹನಿ ಬ್ಯಾಡ್ಜರ್ ಅನ್ನುವಂತಹ ಹೆಸರು. ಅಷ್ಟೇ ಅಲ್ಲದೆ ಯಾವುದೇ ಪ್ರಾಣಿಯನ್ನು ಕಂಡರೂ ಅದು ಇಲಿಗಳಿರಲಿ ಹುಲಿ ಇರಲಿ ಎಲ್ಲದರ ಮೇಲೂ ಯುದ್ಧಕ್ಕೆ ಹೋಗಿ ನಿಲ್ಲುವಂತಹ ಪ್ರಾಣಿ ಇದು. ವರ್ಷದಲ್ಲಿ ಯಾವ ಸಂದರ್ಭದಲ್ಲೂ ಬೇಕಾದರೂ ಸಂತಾನೋತ್ಪತ್ತಿ ಮಾಡುತ್ತೆ. ಗರ್ಭಧರಿಸಿ 6 ತಿಂಗಳ ನಂತರ ಒಮ್ಮೆಗೆ 2-3 ಮಗುವಿಗೆ ಜನ್ಮವನ್ನು ಕೂಡ ನೀಡುತ್ತೆ. ನೋಡೋದಕ್ಕೆ ಸಣ್ಣ ಪ್ರಾಣಿ, ಆದರೆ ಯಾವ ಪ್ರಾಣಿಯ ಭಯವೂ ಇದಕ್ಕಿಲ್ಲ. ಹಾಗಾಗಿ ಇದಕ್ಕೆ ವರ್ಲ್ಡ್ಸ್ ಮೋಸ್ಟ್ ಫಿಯರ್ಲೆಸ್ ಅನಿಮಲ್ ಅನ್ನುವಂತಹ ಹೆಸರನ್ನು ಕೂಡ ದಕ್ಕಿಸ್ಕೊಂಡಿದೆ. ಸಿಂಹಗಳಿರಬಹುದು, ಚಿರತೆ ಇರಬಹುದು, ಹುಲಿಗಳಿರಬಹುದು, ಇವೆಲ್ಲದರ ಜೊತೆ ಹೋರಾಡುತ್ತೆ. ಇನ್ಫ್ಯಾಕ್ಟ್ ಯಾವ ಪ್ರಾಣಿಗಳು ಹನಿ ಬ್ಯಾಡ್ಜರ್ನ ತಂಟೆಗೆ ಬರೋದಿಲ್ಲ. ಬಂದರೆ ಗೊತ್ತಲ್ಲ, ಈ ಪ್ರಾಣಿ ಒಮ್ಮೆಗೆ ಹಾರಿ ಅವುಗಳ ಮೇಲೆ ಬಿದ್ದು ಆಕ್ರಮಣ ಮಾಡುತ್ತೆ. ಅಷ್ಟು ಆಕ್ರಮಣಕಾರಿ ಈ ಹನಿ ಬ್ಯಾಡ್ಜರ್. ಹಲವಾರು ಬಾರಿ ನಾವು ಮಾತಾಡ್ತೇವೆ, ಅಬ್ಬಾ ಈ ಹುಲಿನ ಎದುರಿಸೋಕ್ಕೆ ಸಾಧ್ಯನಾ, ಈ ಸಿಂಹನ ಎದುರಿಸೋಕ್ಕೆ ಯಾವುದಾದ್ರೂ ಪ್ರಾಣಿಗೆ ಸಾಧ್ಯನಾ ಅಂದರೆ ಸಾಧ್ಯ ಇರೋದು ನಿಜವಾಗ್ಲೂ ಈ ಹನಿ ಬ್ಯಾಡ್ಜರ್ಗೆ. ಏನಂತೀರಾ, ಇಷ್ಟು ಪುಟ್ಟ ಪ್ರಾಣಿ ಇದು. ನಾನು ಇದಾಗಲೇ ಹೇಳಿದೆ, ಕೇವಲ ಇದರ ಉದ್ದ 2.2 ಅಡಿ, ಒಂದೇ ಒಂದು ಅಡಿ ಎತ್ತರ ಇರುವಂತಹ ಪ್ರಾಣಿ. ಅಬ್ಬಬ್ಬಾ ಅಂದರೆ ಸರಿ ಸುಮಾರು 20 ಕೆಜಿ ಇರುತ್ತೆ ರೀ. 100-150 ಕೆಜಿ ಇರುವಂತಹ ಪ್ರಾಣಿಗಳ ಮೇಲೆ ಹಾರಿ ಚಲ್ಲಾಪಿಲ್ಲಿ ಮಾಡಿ ಗಲಾಟೆ ಮಾಡೋಷ್ಟು ಧೈರ್ಯ ಇರುವಂತಹ ಪ್ರಾಣಿ ಇದು. ಧೈರ್ಯ ಇದ್ರೆ ಯಾವ ಕೆಲಸವನ್ನು ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಬಹುಶಃ ಈ ಹನಿ ಬ್ಯಾಡ್ಜರ್ಗಳು ಉದಾಹರಣೆ ಅಂತ ನನಗನ್ಸುತ್ತೆ. ನಿಮಗೇನಿಸುತ್ತೆ, ನಿಮ್ಮ ಸಂದೇಶಗಳು ಬರಲಿ, ಸದಾಕಾಲ ಟ್ಯೂನ್ ಮಾಡಿ ಇರಿ, ಕೇಳ್ತಾನೆ ಇರಿ ಕನ್ನಡ ಕಾಮನ್ ಬಿಲೋ ಎಫ್ ಎಂ ರೈನ್ಬೋ. ಇದು ನಾನ್ ಸ್ಟಾಪ್ ಸಂಜೆ. ಹುಷಾರು, ಕತ್ತಲಲ್ಲಿ ಕರಡಿಗೆ ಜಾಮೂನ್ ತಿನ್ಸಕ್ಕೆ ಹೋಗಿ ಹನಿ ಬ್ಯಾಡ್ಜರ್ ಸಿಕ್ಕಿದ್ರೆ ತುಂಬ ಕಷ್ಟ.

ಎಫ್ ಎಂ ರೇನ್ಬೋ ಕನ್ನಡ ಕಾಮನ್ ವೆಲ್ಲ 5 ಗಂಟೆ 26 ನಿಮಿಷ ಇದಾಗಿತ್ತು. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಸಿಕ್ಕಾಪಟ್ಟೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮನ ಕೊನೆ ಮಾಡುವಂತಹ ಸಮಯ. ಇನ್ನೊಂದು ಹಾಡು ಈ ಹೊತ್ತು ಮೂಡಿ ಬರ್ತಾ ಇದೆ, 6 ಗಂಟೆ 5 ನಿಮಿಷಕ್ಕೆ ಮೂಡಿ ಬರಲಿದೆ. ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆ ಟ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ ಕನ್ನಡ ಕಾಮನ್ ವೆಲ್ಲ ಎಫ್ ಎಂ ರೇನ್ಬೋ. ಇಷ್ಟೊತ್ತು ಈ ಹೊತ್ತು ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗಿದ್ದು ಆರ್ ಜೆ ಪ್ರವೀಣ್ ಜೋಯಿಸ್.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: on rooftops and the electricity bill can become zero. Union Public Service Commission has developed face authentication protocol in its endeavor to enhance the integrity of the examination process and prevent impersonation. The Commission successfully implemented face authentication during recently held Civil Services and Indian Forest Service Preliminary Examination 2026. Supreme Court has released draft regulations on the use of artificial intelligence in courts, making it clear that no judicial outcome can be based solely on AI-generated analysis or algorithmic decision-making. Public comments have been invited till the 20th of this month. Union Minister for Petroleum and Natural Gas Hardeep Singh Puri and Union Minister for Road Transport and Highways Nitin Gadkari today launched India's first flex-fuel passenger vehicle by Maruti Suzuki in New Delhi. Flex-fuel vehicles can operate on a range of ethanol-petrol blends from E20 up to E100. Speaking at the launch, the minister said the entry of flex-fuel technology into the passenger vehicle segment is not merely a product launch, but the beginning of a new chapter in the country's energy transition. And India has retained its strong presence in the latest world boxing rankings. Jasmine Lamboria climbed to world number one in the women's 57-kilogram category, while Asian champions Priya Ghangas in 60 and Vishwanath Suresh in 50 kgs surged into the top three of their respective categories. And that is the end of this news bulletin.
1: ഇത് എഫ് എം റെയിൻബോ കന്നഡ കാമനബിലോ 101.3 മ്യൂസിക്കലി മാജിക്കലി യാസ് ഇന്നീഗ കേളണ നമ്മ മുന്തിന കാര്യക്രമ കന്നഡ രത്നഭണ്ഡാര
2: കന്നഡ രത്നഭണ്ഡാര ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಕೊರಗದೆ ಸಸಿಗಳನ್ನು ನೆಟ್ಟು ಮರಗಳೇ ನಮ್ಮ ಮಕ್ಕಳು ಅಂತ ಪೋಷಿಸಿದವರು ಸಾಲು ಮರದ ತಿಮ್ಮಕ್ಕ. ಅವರು ನಮ್ಮನ್ನು ಅಗಲಿದ್ದು ಮಕ್ಕಳ ದಿನದಂದು ನವೆಂಬರ್ 14ನೇ ತಾರೀಖು. ರಸ್ತೆ ಬದಿಯಲ್ಲಿ ತಮ್ಮ ಪಾಡಿಗೆ ತಾವು ಸಸಿ ನೆಟ್ಟು ಸಂತೋಷಪಟ್ಟವರು. ಶ್ರಮಕ್ಕೆ ಯಾವತ್ತೂ ಪುರಸ್ಕಾರ ಇದೆ ಅನ್ನುವುದಕ್ಕೆ ನಿದರ್ಶನರಾದವರು. ರಾಜ್ಯೋತ್ಸವ, ನಾಡೋಜ, ಪದ್ಮಶ್ರೀ ಪ್ರಶಸ್ತಿಗಳ ಜೊತೆಗೆ ಹಲವಾರು ಅಂತಾರಾಷ್ಟೀಯ ಮನ್ನಣೆಗಳು ಅವರನ್ನು ಅರಸಿ ಬಂದವು. ಸಾಲು ಮರದ ತಿಮ್ಮಕ್ಕ ಅವರ ಅನುಭವದ ಮಾತುಗಳು.
3: ಗುಬ್ಬಿ ಹೊಸಳ್ಳಿ ತಾಲೂಕಿನಲ್ಲಿ ನಾವು ಹುಟ್ಟಿ ಬೆಳೆದಿದ್ದು. ಚಿಕ್ಕ ರಂಗಯ್ಯ ತಂದೆ ಹೆಸರು, ಇಜ್ಜಿಯಮ್ಮ ಅವರು ಇಷ್ಟು ಮಕ್ಕಳನ್ನ, ಆರು ಮಕ್ಕಳನ್ನ ಆಡದಂತ ತಾಯಿ. ಮೂರ್ ಜನ ಹೆಣ್ಣು, ಮೂರ್ ಜನ ಗಂಡು. ನಮ್ಮ ಎರೆ ಅಕ್ಕ ಒಬ್ಳಿದ್ರು, ಅವ್ರ ಹಿಂದೆ ನಾನು ಹುಟ್ಟಿ, ನನ್ನ ಹಿಂದೆ ಮೂರು ಜನ ಗಂಡು ಮಕ್ಕಳು, ಒಬ್ಳೇ ತಂಗಿ. ತಂದೆಯವರು 9 ವರ್ಷದ ಮಗನಾಗ ಹೋಗಿ ಸಂಬಳಕ್ಕೆ ಸೇರಿದ್ದಂತೆ ಕಂಡವ್ರ ಮನೆಗೆ. ಅವ್ರು ಸಂಬಳಕ್ಕೆ ಹೋಗೋದು, ರಾತ್ರಿ ಹೊತ್ತು ಬರೋದು, ಅಲ್ಲಿ ಊಟ ತಿಂದ್ರು ತಿಂದು ತಿಂದು ರೈಲ್ವೆ ಇಲ್ಲ. ಈ ಥರ ಬಾಳ್ಬಿಟ್ಟು ಮಕ್ಕಳನ್ನೇನು 6 ಜನ ಮಕ್ಕಳನ್ನ ಆಡಿದ್ಬಿಟ್ರು, ಪಡೆದ್ಬಿಟ್ರು. ಕೂಲಿ ಮಾಡಿ ಮಕ್ಕಳು ಸಾಕಿದ್ರು. ಯಾರು? ಇಜ್ಜಿ ಅಮ್ಮ. ನಮ್ಮ ನಾದಿನಿ ಮದುವೆಗೆ ಬಂದವ್, ಮದುವೆ ತೀರ್ಸ್ಕೊಂಡಕ್ಕೆ ನಮ್ಮ ಅಪ್ಪನೂ ಬಂದಿದ್ರು. ನಮ್ಮಪ್ಪವರು ಬಂದು ಕೇಳಿದ್ರು, ಗಣ್ಯವರೇ ಕೇಳಿದರು, ಈ ಅಮ್ಮ ನಮಗೆ ಕೊಟ್ಟುಬಿಡಿ, ನಾವು ಮದುವೆ ಮಾಡ್ಕೊಂತೀವಿ ಅಂತ ಕೇಳಿದರು. ಆಮೇಲೆ ನಮ್ಮ ನಾದಿನಿ ಮದುವೆ ಮಾಡ್ಕೊಂಡು ನಾವು ಅವ್ರು ಕೇಳಿದ ಮಾತಿಗೆ ಬೆಳಗ್ಗೆಲೇ ನಮಗೆ ನಮ್ಮ ಹೆಣ್ಣು ಒಪ್ಕೊಂಡು, ನಮ್ಮನ್ನೇನು ಕೇಳಲಿಲ್ಲ, ಅವ್ರವರೇ ಮಾತಾಡ್ಕೊಂಡು ಒಪ್ಪಂದ ಮಾಡಿಕೊಂಡ್ರು. ಅವಾಗ ಮದುವೆ ಏರ್ಪಾಡು ಮಾಡಿದ್ರು. ನಮ್ಮ ಅತ್ತೆ, ನಮ್ಮ ಅತ್ತೆಯವ್ರ ಅಣ್ಣ, ಅವ್ರ ತಮ್ಮ ತಮ್ಮನೆಯಣ್ಣರು ಎಲ್ಲ ಬಂದು ನಿಂತ್ಕೊಂಡು ಮದುವೆ ಮಾಡಿದರು. 16 ವರ್ಷಕ್ಕೆ ಮೈನರು ಆದಿತ್ತು, 20 ವರ್ಷಕ್ಕೆ ಮದುವೆ ಆಯಿತು. 25 ವರ್ಷದ ತಕ್ಕಲು ಮಕ್ಕಳು ಭಾಗ್ಯ ಪಡೆಯಲಿಲ್ಲ, ಕೂಲಿ ಮಾಡ್ತಿರಲಿಲ್ಲ. ನಾನು ಬಂದಮೇಲೆ ಅವ್ರು ಕೂಲಿ ಮಾಡೋ ತಿಪ್ಪಿಸ್ಬಿಟ್ಟು ಅವ್ರು ಮಾಡೋ ಕೆಲಸ ನಾನೇ ಮಾಡಿದ್ದೀನಿ. ಗಂಡಸು ಗಂಡಸೆ, ಹೆಂಗಸು ಹೆಂಗಸೆ. ಮೇಣಿ ಮೇಲೆ ಕೈಕೊಂಡು ಒಲ ಊತಿಲ್ಲ, ಗಾಡಿ ಮೇಕೆ ಮೇಲೆ ಕುತ್ಕೊಂಡು ಗಾಡಿ ಹೊಡೆದಿಲ್ಲ, ಕೆಲಸ ಎಲ್ಲ ಮಾಡಿಬಿಟ್ಟಿದ್ದೆ. ಗುದ್ದಲಿ ತೆಗ್ದಿದ್ದೀನಿ, ಹೊಲ ಮಠ ತೆಗ್ದಿದ್ದೀನಿ, ಗದ್ದೆ ಮಠ ತೆಗ್ದಿದ್ದೀನಿ, ಕೋರ್ ಸರಂಡಿ ತೆಗ್ದಿದ್ದೀನಿ. ಈ ದೊಡ್ಡ ದೊಡ್ಡ ಮಠಗಳು ಅಲ್ಲ, ಮನೆಗಳು. ಇಟ್ಕೆ ಹಾಕ ಕೆಲಸ, ಇಟ್ಕೆ ಮಣ್ಣೋರ ಕೆಲಸ, ಇಟ್ಕೆ ಹೊರ ಕೆಲಸ, ಗೂಡು ಕಟ್ಟೆ ಕೆಲಸ, ಕುತ್ತಾಕೋದು, ಎಲ್ಲ ಕೆಲಸ. ಇಂಥ ಕೆಲಸ ಬರಲ್ಲ ಅಂದಿಲ್ಲ ಸರ್. 25 ವರ್ಷ ಮಕ್ಕಳು ಭಾಗ್ಯ ಪಡೀಲಿಲ್ವಲ್ಲ, ಅದಕ್ಕೆ ರಾತ್ರಿ ಎಲ್ಲ ಯೋಚನೆ ಮಾಡ್ಯವ್ರೆ. ಯೋಚನೆ ಮಾಡಿ ಹಿಂಗೆ ಇದ್ರೆ ನಮಗೆ ಯಾವುದೋ ಬೆಲೆ ಮರ್ಯಾದೆ ಸಿಕ್ಕಲ್ಲ, ಅವ್ರಿಗೂ ಬೇಜಾರಾಯಿತು. ಜನ ಕೈಲೆಲ್ಲ ಕೇಳೋ ಕೆಟ್ಟ ನೋಡಿ ಮಾತು ಕೇಳೋದಾಯ್ತು ಅಂದ್ಬಿಟ್ಟು ಮರನಾದರೂ ಆಯ್ಕೆ ಬೆಳೆಸಿ ಪಡೆಯೋಣ ಅಂತ ಅವ್ರು ಪಡೆದಿರೋದು ಸ್ವಾಮಿ. ಅವರು ನಾವು ಕೂಡ ಸೇರಿ 4 ಕಿಲೋಮೀಟ್ರ್ ಮರ ಆಯ್ಕೆ ಬೆಳೆಸಿ ಬೆಳಗ್ಗೆ ಎದ್ದುಬಿಟ್ಟು ಯೋಚನೆ ಮಾಡಿ ಚಿಂತೆ ಮಾಡಿ ಬೆಳಗ್ಗೆ ಎದ್ದೋಗಿ ಹಳೆ ರೋಡ್ ಇತ್ತು, ರೋಡು ಆ ರೋಡ್ನಾಗೆ ಒಂದು 3-4 ಮರ ಇದ್ದು, ಅದರೊಳಗೇನೆ ಗಾಡಿ ಓಡ್ಕೊಂಡು ಹಸುಗಳಿದ್ದವು ಒಂದು ಜೊತೆ. ಸ್ಕೂಲ್

0: ಹಿಡ್ಕೊಂಡು ಗಾಡಿ ಹುಡ್ಕೊಂಡು ಪಟ್ಟೆಗಾಡಿನ ಅವ್ರ ಮುಂದೆ ಹೋದ್ರು, ನಾನು ಹಿಂದೆ ಹೋದೆ. ಕೊಡ್ಲಿ ಮಚ್ಚಿ ಹಾಕ್ಕೊಂಡೋಗಿದ್ರು. ಹಿಂದೆ ಹೋಗಿ ಹಸುಗಳು ಮೇಯಕ್ಬಿಟ್ರು. ಅವರು ಮರಕತ್ತಿ ಅವ್ರಿಗೆ ಬೇಕಾದ ಕಡ್ಡಿ ಕಡಿದು ಕೆಳಕ್ಕೆ ಹಾಕಿ ತಳ್ದಾಗ ಬೇರಿಲ್ಲ. ಅಂಥ ಕಡ್ಡಿಗಳು ಒಂದು 10 ಗೋಣಿ ಹೊಡೆದು, 10 ಗೋಣಿಗೂ 10 ಕಡ್ಡಿ ಕಳೆದು. ಅವರು ಒಂದು 6 ಗೋಣಿಗೆ 5 ಗೋಣಿಗೆ ಅವರು ಹಾಕಿರು, ನಾನೊಂದು 5-6 ಗೋಣಿಗೆ ನಾನು ಹಾಕಿದೆ. ಬುಡಕ್ಕೆ ಮಣ್ಣು ತೆಳ್ದಾಗ ಬಿಟ್ಬಿಟ್ಟು ಬೆಳಿಗ್ಗೆನ ನಮ್ಮ ಯಜಮಾನ್ರು ಹೋಗಿ ಪಾತಿ ಮಾಡ್ಕೊಂಡು ಬರೋದು. ಅವ್ಕೆ ನೀರು ಹಾಕಿ ಪಾತಿ ಮಾಡ್ಕೊಂಡು ಬರೋರು ಕುಂಬಾರರು ಇದ್ರು ಅಲ್ಲಿ. ಕುಂಬಾರ ಮನೆ ತಗೊಂಡೋಗಿ ಅವ್ರಿಗೊಂದು ಜೊತೆ ನನಗೊಂದು ಜೊತೆ ಗಡಿಗೆ ತಗೊಂಬಂದ್ರು, ಮಣ್ಣು ಗಡಿಗೆ. ಅವ್ರಿಗೊಂದು ಜೊತೆ ನನಗೊಂದು ಜೊತೆ ತಗೊಂಬಂದರು. ಅವರು ನಾವು ಇವರು ಸೇರಿಕೊಂಡು ಅಲ್ಲಿ ಊರು ಒಳಗೆ ಒಂದು ನಾವು ಕುಡಿಯೋ ನೀರನ್ನು ಬಳಸೋ ಬಾವಿ ಇತ್ತು, ಬಾವಿ ಒಳಗೂ ಸೇರಿಕೊಂಡು ತಗೊಂಡೋಗಿ ಅವರು ಅಡ್ಡೆಗೆ ಉಯ್ಯೋರು. ನಾನು ಸೊಂಟದ ಮ್ಯಾಗ ಒಂದು ಹೊತ್ಕೊಂಡು ನಾನು ಇನ್ನೊಂದು ಗುಣಿಗೆ ಬಾವಿಯಿಂದ ಹೊತ್ತು ಇದು. ಆಮ್ಯಾಕೆ ಕೆಳಗೊಂದು ಕೆಳಕ್ಕೆ ಒಂದು ತೊರೆ ಇತ್ತು, ಹೊಸ ತೆಮ್ಮೆನಹಳ್ಳಿ ಕೆರೆ ಅಂತ. ಆ ಕೆರೆ ನೀರು ಓತಾಯಿತ್ತು. ಆ ಕೆರೆ ನೀರನ್ನ ಹೊಳೆ ಒಳಗೂ ತಗೊಂಡೋಗಿ ಹೋಯ್ದು. ಆಮೇಲೆ ಒಂದು ರಾಮರಾಯರ ಕಟ್ಟೆ ಅಂತ ಇತ್ತು, ಕಟ್ಟೆಯಿಂದಲೂ ಹೋಯ್ದು. ಆಮೇಲೆ ಮುಂದಕ್ಕೆ ಹೋದವು ತೋಪಯ್ಯನವ್ರ ಬಾವಿ ಕಲ್ಲಾಣಿ ಇತ್ತು, ಅಲ್ಲಿಂದಲೂ ಹೋಯ್ದು. ಅಲ್ಲಿಂದ ತಗೊಂಡು ಹೋಯ್ದು ಹೋಯ್ದು ಹೋಯ್ದು 1 ವರ್ಷ 10 ಕಡ್ಡಿ ಆಯ್ತು, 1 ವರ್ಷ 15 ಆಯ್ತು, 1 ವರ್ಷ 20 ಆಯ್ತು, 1 ವರ್ಷ 25 ಹಾಕೊಂಬಂದು 10 ವರ್ಷ ತಗೊಳ್ಳು ಹಾಕಿ 10 ವರ್ಷದ ಮೇಲೆ ಅಲ್ಲಿ ನಿಲ್ಲಿಸ್ಬಿಟ್ರು. ಸಾಯಿನು ಚಿಕ್ಕ ಮಕ್ಕಳು ಪಾದಕ್ಕೆ ನಮಸ್ಕಾರ ಮಾಡ್ತಾರೆ, ಚಿಕ್ಕ ಮಕ್ಕಳೂ ಕೂಡ. ಅದಕ್ಕೆ ಆಯ್ತಪ್ಪ ಚೆನ್ನಾಗಿ ಓದ್ಬಿಡಿ, ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಸಂತೋಷ ಸಿಗ್ತದೆ, ತಂದು ಚೆನ್ನಾಗಿ ಓದಿ ಅಂತ ಮಕ್ಕಳಿಗೂ ಮುದ್ದಾಡಿ ಹೇಳ್ತೀನಿ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಾಲುಮರದ ತಿಮ್ಮಕ್ಕ ಅವರ ಧ್ವನಿ ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ಕನ್ನಡ ಕಾವನಬಿಲು ಎಫ್ಎಂ ರೇನ್ಬೋ. ಸಮಯ 6:15.

0: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ಸಾಧನಾ ಶರ್ವಾ. ಆದೌ ಮುಖ್ಯಃ ವಾರ್ತಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದಿಲ್ಲಿ ನಗರೆ ವೆನ್ಸುವೆಲಾ ದೇಶಸ್ಯ ಕಾರ್ಯವಾಹಕ ರಾಷ್ಟ್ರಪತಿನ ಡೆಲ್ಸಿ ರಾಡ್ರಿಗ್ಸ್ ಮಹಾಭಾಗಯ ಸಹ ದ್ವಿಪಕ್ಷೀಯ ವಾರ್ತಾಂ ಕೃತವಾನ್. ವಯೋವೃತ್ತ ಚಲಚಿತ್ರ ನಿರ್ಮಾತ ಪಹ್ಲಾಜ್ ನೆಹಲಾನಿ ಅದ್ಯ ದಿವಂಗತ. ಅಮೆರಿಕಾ ದೇಶಸ್ಯ ಪ್ರತಿನಿಧಿ ಸಭಾ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪಂ ಇರಾನ್ ದೇಶಂ ವಿರುದ್ಧ ಅಗ್ರಿಮ ಸೈನ್ಯ ಕಾರ್ಯಾಚರಣಾತ್ ನಿರೋದ್ಧುಂ ಪ್ರಸ್ತಾವಂ ಸ್ವ್ಯಕರೋತ್. ಕೇರಳ ರಾಜ್ಯೆ ದಕ್ಷಿಣ ಪಶ್ಚಿಮ ಕಾಬ್ರಿಡ ಆಗಮನಂ. ಅಪಿ ಚ ಗುಜರಾತಸ್ಯ ಅಹಮದಾಬಾದ್ ನಗರೆ ವಿಶ್ವ ಯೋಗಾಸನ ಕ್ರೀಡಾ ಸ್ಪರ್ಧಾ ಶೃಂಖಲಾ ಇತ್ಯಸ್ಯ ಉದ್ಘಾಟನ ಸಂಸ್ಕರಣಸ್ಯ ಆರಂಭ. ವೈಶ್ವಿಕ ಕ್ರೀಡಾ ಮಾರ್ಗಸೂಚ್ಯಾಂ ಐತಿಹಾಸಿಕಂ ಸೋಪಾನಂ. ಇದಾನೀಂ ವಾರ್ತಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದಿಲ್ಲಿ ನಗರೆ ವೆನ್ಸುವೆಲಾ ದೇಶಸ್ಯ ಕಾರ್ಯವಾಹಕ ರಾಷ್ಟ್ರಪತಿನ ಡೆಲ್ಸಿ ರಾಡ್ರಿಗ್ಸ್ ಮಹಾಭಾಗಯ ಸಹ ದ್ವಿಪಕ್ಷೀಯ ವಾರ್ತಾಂ ಕೃತವಾನ್. ಉಭಾಭ್ಯಾಂ ನೇತೃಭ್ಯಾಂ ಭಾರತ ವೆನಿಜುವೆಲಾ ಸಂಬಂಧಾನಾಂ ವಿವಿಧಾ ಪಕ್ಷಾ ಸಮೀಕ್ಷಿತಾಃ. ಊರ್ಜಾ ಸುರಕ್ಷಾ ವ್ಯಾಪಾರ ನಿವೇಶಃ ಔಷಧಿ ನಿರ್ಮಾಣಂ ಸ್ವಾಸ್ಥ್ಯ ಸೇವಾ ಪರಿವಹನಂ ತಥಾ ನವೀಕರಣೀಯ ಊರ್ಜಾ ಕ್ಷೇತ್ರೇಷು ಸಹಯೋಗ ವಿಸ್ತಾರಸ್ಯ ಉಪಾಯಾಶ್ಚ ಚರ್ಚಿತಾಃ. ವಾರ್ತಾಹರಾನ್ ಸಂಬೋಧಯನ್ ರುದ್ರೇಂದ್ರ ಟಂಡನಃ ಪ್ರೋಕ್ತವಾನ್ ಯತ್ ದ್ವಿಪಕ್ಷೀಯ ವಾರ್ತಾಃ ಉಭಯೋಃ ದೇಶಯೋಃ ಸಂಬಂಧಂ ಸುದೃಢೀಕರೋತಿ.
1: The discussions also
2: आर्थिक सहयोग को सिर्फ ऊर्जा क्षेत्र तक सीमित न रखकर खनन पशुपालन परिवहन कृषि उपकरण ऑटोमोबाइल और दवा उद्योग जैसे क्षेत्रों तक विस्तारित करने पर चर्चा हुई. चर्चा का उद्देश्य ऐसे अवसर और तरीके तलाशना है जिनसे भारतीय कंपनियां वेनेजुएला के बाजार में सफलतापूर्वक अपना कारोबार बढ़ा सकें.
1: कैन एंटर द वेनेजुएलन मार्केट सक्सेसफुली.
0: ಡೆಲ್ಸಿ ರಾಡ್ರಿಗ್ಸ್ ಮಹಾಭಾಗ ದ್ವಿದಿವಸೀಯ ಭಾರತ ಯಾತ್ರೆಯೇ ಯಹ ನವದಿಲ್ಲೀಂ ಆಗತ. ಅಸ್ಯಾ ಯಾತ್ರಾಯಾ ಮಾಧ್ಯಮೇನ ಉಭಯೋಃ ದೇಶಯೋಃ ಆರ್ಥಿಕ ಊರ್ಜಾ ಕ್ಷೇತ್ರಯೋಃ ಸಹಯೋಗಃ ಅಧಿಕಃ ಸುದೃಢಃ ಭವಿಷ್ಯತೀತಿ ಅಪೇಕ್ಷ್ಯತೆ. ವಿದೇಶ ಮಂತ್ರಿ ಎಸ್ ಜಯಶಂಕರಃ ವೆನಿಜುವೆಲಾ ದೇಶಸ್ಯ ಕಾರ್ಯವಾಹಕ ರಾಷ್ಟ್ರಪತಿನ ಡೆಲ್ಸಿ ರಾಡ್ರಿಗ್ಸ್ ಮಹೋದಯ ಸಹ ಸಮಮಿಲತ್. ದ್ವಿಪಕ್ಷೀಯ ಸಹಯೋಗಸ್ಯ ಸುದೃಢೀಕರಣೆ ಪ್ರದತ್ತಂ ಬಲಂ. ನವದಿಲ್ಲ್ಯಾಂ ವಿದೇಶ ಮಂತ್ರಿ ಎಸ್ ಜಯಶಂಕರಃ ಅದ್ಯ ಪ್ರಾತಃ ಕಾಲೇ ವೆನಿಜುವೆಲಾ ದೇಶಸ್ಯ ಕಾರ್ಯವಾಹಕ ರಾಷ್ಟ್ರಪತಿನ ಡೆಲ್ಸಿ ರಾಡ್ರಿಗ್ಸ್ ಮಹೋದಯ ಸಹ ಸಮಮಿಲತ್. ಅಸ್ಮಿನ್ ಅವಸರೆ ಉಭಯೋಃ ದೇಶಯೋಃ ಸಂಬಂಧಾನಾಂ ಸುದೃಢೀಕರಣಂ ವಿವಿಧೇಷು ಕ್ಷೇತ್ರೇಷು ಸಹಕಾರ ವಿಸ್ತಾರಶ್ಚ ಚರ್ಚಿತಃ. ವಯೋವೃತ್ತಃ ಚಲಚಿತ್ರ ನಿರ್ಮಾತ ತಥಾ ಕೇಂದ್ರೀಯ ಚಲಚಿತ್ರ ಪ್ರಮಾಣನ ಮಂಡಲಸ್ಯ ಪೂರ್ವಾಧ್ಯಕ್ಷಃ ಪಹ್ಲಾಜ್.

ಭಾರತ್ ಯಂಗ್ ಲೀಡರ್ಸ್ ಡಯಲಾಗ್ ಷಡ್ವಿಂಶತ್ಯುತ್ತರ ದ್ವಿಸಹಸ್ರ ಪ್ರಶ್ನಸ್ಯ ಇತ್ಯಸ್ಯ ಮಾಧ್ಯಮೇನ ಅಭಿಲೇಖ ಪ್ರಾಪ್ತಃ. ಮನಸುಖ ಮಾಂಡವೀಯ ಇತ್ಯನೇನ ಅಸ್ಯ ಕೃತೆ ವರ್ಧಾಪನಂ ಪ್ರದತ್ತಂ. ಗುಜರಾತ್ ಆರಕ್ಷಿ ವಿಭಾಗೇನ ರಾಜ್ಯೆ ಅವೈಧ ರೂಪೇಣ ನಿವಸತಃ ಬಾಂಗ್ಲಾದೇಶೀಯ ನಾಗರಿಕಾನ್ ವಿರುದ್ಧ ಆಪರೇಷನ್ ಡೆಲ್ಟಾ ಹಂಟ್ ನಾಮ್ನಾ ವಿಶೇಷ ಅಭಿಯಾನಂ ಆರಬ್ಧಂ. ಅಸ್ಯ ಅಭಿಯಾನಸ್ಯ ಅಂತರ್ಗತಂ ಗತ ಚತುರ್ವಿಂಶತಿ ಹೋರಾಸು ಚತುರ್ವಿಂಶತಾಧಿಕ ಚತುಶ್ಶತಂ ಬಾಂಗ್ಲಾದೇಶೀಯಾಃ ಗೃಹೀತಾಃ ತಥಾ ಚ ದ್ವಿಅಶೀತ್ಯಧಿಕ ಸಪ್ತಶತಂ ಅಧಿಕ ಸಂದಿಗ್ಧ ಜನಾನಾಂ ವಿಷಯೆ ಅನ್ವೇಷಣಂ ಪ್ರಚಲತಿ. ದಿಲ್ಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅದ್ಯ ಮಾಲವೀಯ ನಗರೆ ಅಗ್ನಿಕಾಂಡೇನ ಆಹತಾನ್ ದ್ರಷ್ಟುಂ ಸಾಕೇತಸ್ಥಂ ನಿಜಿ ಚಿಕಿತ್ಸಾಲಯಂ ಗತವತಿ. ಸಾ ಪೀಡಿತೈ ತಥಾ ತೇಷಾಂ ಪರಿವಾರ ಜನೈಶ್ಚ ಸಹ ಸಂವಾದಂ ಕೃತವತಿ. ಪ್ರತ್ಯೇಕಂ ಮೃತಕಸ್ಯ ಪರಿವಾರಾಯ ದಶಲಕ್ಷ ರೂಪ್ಯಕಾಣಾಂ ಗಂಭೀರ ರೂಪೇಣ ಆಹತಾನಾಂ ಪಂಚಲಕ್ಷ ರೂಪ್ಯಕಾಣಾಂ ಚ ಅನುಗ್ರಹ ಧನಸ್ಯ ಘೋಷಣಾ ಕೃತಾ. ಬಿಹಾರ ರಾಜ್ಯಸ್ಯ ಮುಜಫರ್ಪುರ ನಗರೆ ಏಕಸ್ಮಿನ್ ನಿಜಿ ಚಿಕಿತ್ಸಾಲಯೇ ಭೀಷಣಾಗ್ನಿಕಾಂಡೇ ತ್ರಯಃ ಜನಾಃ ಮೃತಾಃ ಅನೇಕೇ ಚ ಆಹತಾಃ. ಏಷಾ ಘಟನಾ ಗತರಾತ್ರೌ ಬ್ರಹ್ಮಪುರ ಕ್ಷೇತ್ರೆ ಅಭವತ್. ಗಂಭೀರ ರೋಗಿಣಃ ಉಪಚಾರಾರ್ಥಂ ಅನ್ಯೇಷು ಚಿಕಿತ್ಸಾಲಯೇಷು ಪ್ರವಿಷ್ಟಾಃ ಇತಿ ವಾರ್ತಾಃ.

ಶುಭ ಸಂಜೆ, ಗುಡ್ ಈವ್ನಿಂಗ್ ಸ್ನೇಹಿತರೆ. ನೀವು ಟ್ಯೂನ್ ಮಾಡಿರೋದು 101.3 ಮೆಗಾಹರ್ಟ್ಸ್ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಗುರುವಾರದ ಸಂಜೆಯ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಮನಃಪೂರ್ವಕವಾಗಿ ಸ್ವಾಗತಿಸ್ತಾ ಇರೋದು ನಾನು ನಿಮ್ಮ ಆರ್ಜಿ ಕುಸುಮ. ನಮ್ಮ ಕಾರ್ಯಕ್ರಮದ ಟೈಟಲ್ ಮನಸ್ಸುಗಳ ಮಾತು ಮಧುರ. ಕಳೆದ ವಾರದ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದ್ದು ಮನಸ್ಸುಗಳ ಬಗ್ಗೆ. ಇವತ್ತೇನ್ ವಿಷಯ ಅಂದ್ರೆ ಟೈಟಲ್ನ ಮುಂದಿನ ಪದ ಅಂದ್ರೆ ಮನಸ್ಸು, ನಂತರದ ಪದ ಯಾವ್ದು? ಮಾತು. ಮಾತಿನ ಬಗ್ಗೆ ಸಾಕಷ್ಟು ಗಾದೆಗಳನ್ನ ನಾವು ಕೇಳಿದೀವಿ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಈ ಗಾದೆಗಳು ಮಾತಿಗೆ ಇರುವಂತಹ ಶಕ್ತಿಯನ್ನ ತಿಳಿಸುತ್ತೆ. ನಾವೇನೋ ಕ್ಷಣಗಳಲ್ಲಿ ಮಾತುಗಳನ್ನ ಆಡ್ತೀವಿ, ಆಮೇಲೆ ಅದನ್ನ ಮರೆತು ಬಿಡ್ತೀವಿ. ಬಟ್ ಆ ಮಾತುಗಳನ್ನ ಕೇಳ್ದವರಿಗೆ ಎಷ್ಟೇ ವರ್ಷ ಕಳೆದ್ರೂ ಸಹ ಅದು ನೆನಪಲ್ಲಿ ಉಳಿದ್ಬಿಡುತ್ತೆ. ಯಾರಾದ್ರೂ ಕೋಪದಲ್ಲಿ ಆಡದಂತ ಕಟುವಾದ ಮಾತು ಮನಸ್ಸಿಗೆ ಗಾಯ ಮಾಡಬಹುದು. ಹಾಗೆ ಕಷ್ಟದಲ್ಲಿರೋರ್ಗೆ ನಾನಿದ್ದೀನಿ ಅನ್ನೋ ಒಂದು ಚಿಕ್ಕ ಮಾತು ಭರವಸೆಯನ್ನ ಕೊಡುತ್ತೆ, ಮನಸ್ಸಿಗೆ ಸಾಂತ್ವನ ಹೇಳುತ್ತೆ. ಮಾತಿಗೂ ಮನಸ್ಸಿಗೂ ಒಂಥರ ಬಿಡಿಸಲಾರದಂತ ನಂಟು. ಬಿಕಾಸ್ ಮನಸ್ಸಿಂದ ಮಾತು ಹೊರಬರುತ್ತೆ, ಹಾಗೆ ಹೊರಬಂದಂತ ಮಾತು ಮತ್ತೊಂದು ಮನಸ್ಸಿನ ಮೇಲೆ ಪರಿಣಾಮವನ್ನ ಬೀರುತ್ತೆ. ಬಟ್ ಸಾಕಷ್ಟು ಸಲ ಮಾತು ಮನಸ್ಸಿಂದ ಬರೋದಿಲ್ಲ. ಆಗೆಲ್ಲ ನಾವ್ ಅನ್ಕೊಳ್ತೀವಿ ಅವರು ಬರೀ ಬಾಯಿ ಮಾತಿಗೆ ಹೇಳಿದ್ರು, ಮನಸ್ಸಿಂದ ಅಲ್ಲ ಅಂತ. ಮಾತು ಮನಸ್ಸಿಂದ ಬಂದ್ರೆ ಅದಕ್ಕೆ ತೂಕ ಹೆಚ್ಚು. ಮಾತಂದ್ರೆ ಕೇವಲ ಶಬ್ದಗಳಲ್ಲ, ಪದಗಳಲ್ಲ, ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡುವಂತ ಮಾಧ್ಯಮ. ಮಾತಾಡೋವಾಗ ನಾವು ಬಳಸುವಂತ ಲ್ಯಾಂಗ್ವೇಜ್, ಲ್ಯಾಂಗ್ವೇಜ್ನ ಮೇಲೆ ಗಮನ ಇರಲೇಬೇಕು. ಕೆಲವರು ಸುಂದರವಾಗಿ ಪದಗಳನ್ನ ಪೋಣಿಸಿರೋ ಹಾಗೆ ಮಾತಾಡ್ತಾರೆ. ಅವರ ಮಾತು ಕೇಳ್ತಿದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನೋ ಬಸವಣ್ಣನವರ ವಚನದ ಸಾಲು ನೆನಪಾಗತ್ತೆ. ನಮ್ಮ ನಾಲಿಗೆಯಿಂದ ಬರುವಂತ ಪ್ರತಿಯೊಂದು ಮಾತು ಕೇಳಿಸ್ಕೊಳ್ಳೋರ ಮನಸ್ಸಲ್ಲಿ ನಮ್ಮ ಬಗ್ಗೆ ಒಂದು ಇಂಪ್ರೆಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಮಾತಲ್ಲೇ ಮೋಡಿ ಮಾಡ್ಬಿಡ್ತಾನೆ, ಮಾತಲ್ಲೇ ಅವಳು ಮೋಡಿ ಮಾಡ್ತಾಳೆ ಅನ್ನೋ ಮಾತನ್ನ ನೀವು ಕೇಳಿರ್ತೀರ. ಎಸ್, ಮಾತಿಗೆ ಅಂತಹ ಮಾಂತ್ರಿಕ ಶಕ್ತಿ ಇರುತ್ತೆ. ಮೃದುವಾದ ಮಾತು ಮನಸ್ಸನ್ನ ಗೆಲ್ಲುತ್ತೆ, ಮಧುರವಾದ ಮಾತು ಮನಸ್ಸಿಗೆ ಸಂತೋಷವನ್ನ ಕೊಡುತ್ತೆ. ಮನಸ್ಸಿನ ಬಗ್ಗೆ ಮತ್ತಷ್ಟು ಮಾತಾಡೋಣ ಮುಸ್ಸಂಜೆ ಮಾತು ಚಿತ್ರದ ಟೈಟಲ್ ಟ್ರ್ಯಾಕ್ ನ ನಂತರ.

ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮಾತಿನ ಬಗ್ಗೆ ನಮ್ಮ ಮಾತು ಸಾಗ್ತಾ ಇದೆ. ಸಂಬಂಧಗಳಲ್ಲಿ ಮನಸ್ಸುಗಳನ್ನ ಕನೆಕ್ಟ್ ಮಾಡುವಂತ ಸೇತುವೆ ಮಾತು. ಕೆಲವೊಂದ್ಸಲ ದೂರದಲ್ಲಿರುವಂತಹ ವ್ಯಕ್ತಿಯ ಮಾತುಗಳು ನಮ್ಗೆ ಹತ್ತಿರ ಅನ್ಸುತ್ತೆ, ಹಾಗೆ ಹತ್ತಿರದ ವ್ಯಕ್ತಿಗಳ ಮಾತು ಮನಸ್ಸುಗಳ ಮಧ್ಯೆ ಅಂತರವನ್ನ ಸೃಷ್ಟಿ ಮಾಡಬಹುದು. ಕುಟುಂಬದಲ್ಲಾಗಿರಬಹುದು, ಸ್ನೇಹದಲ್ಲಾಗಿರಬಹುದು, ಪ್ರೀತಿಯಲ್ಲಾಗಬಹುದು, ಮಾತು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಬ್ರಿಡ್ಜ್ ಪಾತ್ರವನ್ನ ಪ್ಲೇ ಮಾಡುತ್ತೆ. ಹಾಗಾಗಿ ಒಂದು ಹೃದಯ ಮತ್ತೊಂದು ಹೃದಯವನ್ನ ಸಂಪರ್ಕಿಸುವಂತ ಅ ವೆರಿ ಸಿಂಪಲ್ ಅಂಡ್ ಬ್ಯೂಟಿಫುಲ್ ವೇ ಅಂದ್ರೆ ಮಾತು.

ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ಇವತ್ ನಾವು ಮಾತಾಡಿದಂತಹ ವಿಷಯ ಮಾತು. ಮಾತು ಮನದಾಳದಿಂದ ಬರಲಿ, ಆ ಮನದಾಳದ ಮಾತಲ್ಲಿ ಪ್ರೀತಿ ಇರಲಿ ಅಂತ ಆಶಿಸ್ತೀನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಮನಸ್ಸುಗಳ ಮಾತು ಮಧುರ. ನಿಮ್ಮೆಲ್ಲರ ಮನಸ್ಸುಗಳಿಗೆ ಮಾತಿನ ಬಗ್ಗೆ ಮಾತುಗಳು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ತಾ ಜೊತೆ ಇದ್ದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಮನ್ಸಿನ್ ಮಾತನ್ನ ನಿಮ್ ಜೊತೆ ಹಂಚಿಕೊಂಡಿದ್ದು ನಾನು ನಿಮ್ಮ ಆರ್ಜೆ ಕುಸುಮಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸದು ಕನ್ನಡ ಕವನಗಳು. 6:39:47 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಲಿಸೋಣ ಪ್ರದೇಶ ಸಮಾಚಾರವನ್ನು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಕಡುವು. ಹೊಸಪೇಟೆಯಲ್ಲಿ ನಾಳೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ ಆರ್ಥಿಕತೆ ಕುರಿತಂತೆ ಶ್ವೇತಪತ್ರ ಹೊರಡಿಸಿ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕೆಆರ್ಎಸ್ನಲ್ಲಿ ನೀರಿನ ಕೊರತೆ ಇಲ್ಲ. ಬೆಂಗಳೂರು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆತಂಕ ಬೇಡ, ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ. ರಾಜ್ಯದ ಕರಾವಳಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವಂತಹ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಮಾತನಾಡಿದ ಅವರು, ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಸಲಹೆ ನೀಡಿದ್ದಾರೆ. ಒತ್ತಡಕ್ಕೆ ಮಣಿಯದೆ ಕಾನೂನು ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂತೆ ಅವರು ತಿಳಿಸಿದ್ದಾರೆ. ಜಿಲ್ಲೆಗಳ ಪ್ರತಿಯೊಂದು ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಸಲ್ಲಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಬಗ್ಗೆ ಗಮನ ಹರಿಸುವಂತೆ ಸೂಚನೆ ನೀಡಲಾಗುವುದು ಎಂದು ಅವರು ಹೇಳಿದ್ದಾರೆ. ಆರ್ಥಿಕ ವ್ಯವಸ್ಥೆಯ ಮಿತಿಯೊಳಗೆ ಯಾವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎಂಬುದರ ಪಟ್ಟಿಯನ್ನು ಸಲ್ಲಿಸುವಂತೆ ಮುಖ್ಯಮಂತ್ರಿ ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯಿಂದ ಯಾರು ಮತದಾನದ ಹಕ್ಕು ಕಳೆದುಕೊಳ್ಳಬಾರದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಸಾರ್ವಜನಿಕರ ಕುಂದುಕೊರತೆ ಆಲಿಸಿ ಸ್ಪಂದಿಸಲು ಅನಿವಾಸಿ ಭಾರತೀಯರಿಗಾಗಿ 2 ಪ್ರತ್ಯೇಕ ಸಚಿವಾಲಯಗಳನ್ನು ಆರಂಭ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರೌಡಿಗಳ ನಿಯಂತ್ರಣಕ್ಕೆ ತಾಲೂಕು ಮಟ್ಟದಲ್ಲಿ ಪ್ರತ್ಯೇಕ ಪಡೆ ರಚಿಸಲು ಪೊಲೀಸ್ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ.
1: ಪ್ರತಿ ಜಿಲ್ಲಾ ಸೆಕ್ರೆಟರಿಗಳು ಕಂಪಲ್ಸರಿ ಹೋಗಿ, ನೀವು ಆ ಡಿಸ್ಟಿಕ್ ಅಲ್ಲಿ ಎಷ್ಟು ತಾಲೂಕುಗಳಿದೆ ಆ ತಾಲೂಕಿಗೂ ಹೋಗಿ ಅಲ್ಲೂ ಕೂಡ ರಿವ್ಯೂ ಮಾಡಂತ ಒಂದು ವಿಚಾರಧಾರೆಗಳನ್ನು ತಾವಿಟ್ಕೋಬೇಕು. ಈಗ SIR ನಡೀತಾ ಇದೆ. ಈ ರಾಜ್ಯದಲ್ಲಿರುವಂತಹ ಮತದಾನದ ಹಕ್ಕನ್ನ ಯಾರು ಕೂಡ ಕಳ್ಕೋಬಾರದು. ಅವರ ಏನು BLAಗಳು ಒಂದು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ, ಆ ಫಾರ್ಮ್ ಅನ್ನ ಕಂಪಲ್ಸರಿ ಎಂಟ್ರಿ ಮಾಡಿ ಸಿಗ್ನೇಚರ್ ಮಾಡಿ ಅವ್ರದ್ದೇನು ಗುರುತನ್ನ ಇಟ್ಟು ಅವರು ವಾಪಸ್ಸು ಕೊಡಬೇಕು. ಇಲ್ಲ ಅಂದ್ರೆ ಈ ಲೂಸರ್ಸ್ ಇಸ್ ವೋಟಿಂಗ್ ರೈಟ್, ಇದನ್ನ ಎಲ್ಲ ಮತದಾರರಿಗೆ ನೀವು ಜಾಗೃತಿ ಮೂಡುವಂತ ಕೆಲಸ ಮಾಡಬೇಕು.
0: ಗೃಹಜ್ಯೋತಿ ಉಚಿತ ವಿದ್ಯುತ್ ಯೋಜನೆ ಮತ್ತು ಮಹಿಳಾ ಮನೆ ಮುಖ್ಯಸ್ಥರಿಗೆ ಮಾಸಿಕ 2,000 ರೂಪಾಯಿ ನೆರವು ನೀಡುವ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ದುರುಪಯೋಗದ ಆರೋಪದ ದೂರುಗಳು ಮತ್ತು ಅರ್ಜಿಗಳ ಹಿನ್ನೆಲೆಯಲ್ಲಿ ಸರ್ಕಾರ ಖಾತರಿ ಯೋಜನೆಗಳ ಫಲಾನುಭವಿಗಳ ವಿವರವಾದ ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸರ್ಕಾರದ ಯೋಜನೆಗಳು ನಿಗದಿತ ಸಮಯದ ಒಳಗೆ ಜನರಿಗೆ ತಲುಪಲು ಜವಾಬ್ದಾರಿ ಮತ್ತು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುವ ಪೀಳಿಗೆಯ ಆಕ್ಷೇಪೆಯಂತೆ ಆಡಳಿತವನ್ನು ನಿರ್ವಹಿಸಬೇಕು ಎಂದು ಸರ್ಕಾರದ ದೃಷ್ಟಿಕೋನವಾಗಿದೆ. ಎಲ್ಲ ಮಾನದಂಡಗಳಲ್ಲೂ ಕರ್ನಾಟಕ ಅಗ್ರಸ್ಥಾನದಲ್ಲಿ ಇರಬೇಕು ಎಂದು ಅಧಿಕಾರಿಗಳಿಗೆ ಅವರು

0: ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಬಳಿಕ ತುಂಗಭದ್ರಾ ಜಲಾಶಯ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣ ಕಾರ್ಯಕ್ರಮದಲ್ಲೂ ಸಚಿವರು ಭಾಗಿಯಾಗಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನೂತನ ಸರ್ಕಾರ ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯ ಅವರ ರಿಮೋಟ್ ಕಂಟ್ರೋಲ್ನಿಂದ ನಡೆಯಲಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಚಿವರಾಗಿ ಬಂದಿದ್ದಾರೆಯೇ ಹೊರತು ಹೊಸದೇನೂ ಇಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ. ನಿನ್ನೆ ನಡೆದಂತಹ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಅವಕಾಶ ನೀಡದೇ ಇರುವುದು ಕಾಂಗ್ರೆಸ್ನ ಮಹಿಳಾ ವಿರೋಧಿ ನೀತಿಗೆ ಸಾಕ್ಷಿಯಾಗಿದೆ. ರಾಜ್ಯದ ಆರ್ಥಿಕತೆ ಕುರಿತಂತೆ ಶ್ವೇತಪತ್ರ ಹೊರಡಿಸುವಂತೆ ಆರ್ ಅಶೋಕ್ ಆಗ್ರಹಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬೆಂಗಳೂರು ಮಂಡ್ಯ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕುಡಿಯಲು ಹಾಗೂ ಬೆಳೆ ಬೆಳೆಯಲು ಯಾವುದೇ ನೀರಿನ ಸಮಸ್ಯೆ ಇಲ್ಲ ಎಂದು ಶ್ರೀರಂಗಪಟ್ಟಣ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ಕೆಆರ್ಎಸ್ ಅಣೆಕಟ್ಟಿಗೆ ಭೇಟಿ ನೀಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿಯ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಗಾರು ವಿಳಂಬವಾಗಿದ್ದರೂ ಅಣೆಕಟ್ಟೆಯಲ್ಲಿ 72 ಅಡಿ ನೀರಿದೆ ಎಂದು ಹೇಳಿದ್ದಾರೆ. ಹೀಗಾಗಿ ಬೆಂಗಳೂರಿಗೆ ಕುಡಿಯುವ ನೀರಿನ ಯಾವುದೇ ಸಮಸ್ಯೆ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನೀರಿನ ಒಳಹರಿವು ಉತ್ತಮ ಪ್ರಮಾಣದಲ್ಲಿದ್ದು ಕನ್ನಂಬಾಡಿ ಕಟ್ಟೆಯ ಕೆಳಗಿರುವಂತಹ ಯಾವುದೇ ಹಳ್ಳಿಗೂ ನೀರಿನ ಕೊರತೆಯಾಗುವುದಿಲ್ಲ. ಮೈಸೂರಿನ 4ನೇ ಹಂತಕ್ಕೆ 160 ಕ್ಯೂಸೆಕ್ ನೀರು ಬಳಕೆಯಾಗುತ್ತಿದ್ದು ಮಂಡ್ಯ ಜಿಲ್ಲೆಗೆ ಕುಡಿಯಲು ಮತ್ತು ಬೆಳೆಗಳಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ದೃಷ್ಟಿಕೋನವನ್ನು ಸಾಕಾರಗೊಳಿಸುವ ಹಾಗೂ ಬೆಂಗಳೂರು ನಗರದ ಭವಿಷ್ಯದ ಸವಾಲುಗಳನ್ನು ಎದುರಿಸಬಲ್ಲ ಸುಸ್ಥಿರ ನಗರಾಭಿವೃದ್ಧಿಗೆ ಪೂರಕವಾದ ವ್ಯವಸ್ಥೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ BWSSP ಬೆಂಗಳೂರು ಗ್ಲೋಬಲ್ ವಾಟರ್ ಇನೋವೇಷನ್ ನೆಟ್ವರ್ಕ್ ಸಂಸ್ಥಾಪನೆಗೆ ಚಿಂತನೆ ನಡೆಸಿದೆ. ಬಿ.ವೆನ್ ಜಾಗತಿಕ ಮಟ್ಟದ ಅತ್ಯಾಧುನಿಕ ವೇದಿಕೆಯಾಗಿ ರೂಪುಗೊಂಡಿದ್ದು ಜಲ ಮತ್ತು ಒಳಚರಂಡಿ ವಲಯದ ಸವಾಲುಗಳನ್ನು ಎದುರಿಸಲು ವಿಶ್ವದ ಜಲ ನಿರ್ವಹಣಾ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು, ಶೈಕ್ಷಣಿಕ ಮತ್ತು ಸಂಶೋಧನಾ ಸಂಸ್ಥೆಗಳು, ಕೈಗಾರಿಕಾ ನಾಯಕರು, ನವೋದ್ಯಮ ಮತ್ತು ನಾಗರಿಕರನ್ನು ಒಂದೇ ಸೂರಿನಡಿ ತರುವ ಪ್ರಮುಖ ಕೇಂದ್ರೀಕೃತವಾಗಿ ಕಾರ್ಯವನ್ನು ನಿರ್ವಹಿಸಲಿದೆ. ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ರಾಮ್ಪ್ರಸಾದ್ ಮನೋಹರ್ ಮಾತನಾಡಿ, ಇದು ಕೇವಲ ತಂತ್ರಜ್ಞಾನದ ಅಳವಡಿಕೆಯಲ್ಲ, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಪೂರಕವಾಗಿ ಮುಂದಿನ ಪೀಳಿಗೆಗೆ ಸುರಕ್ಷಿತ ಜಲ ಭವಿಷ್ಯ ನಿರ್ಮಿಸುವ ಅಚಲ ಬದ್ಧತೆಯಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಸಮರ್ಪಕವಾಗಿ ನಡೆಸಲು ಅಗತ್ಯವಿರುವಂತಹ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ಚುನಾವಣಾ ಅಧಿಕಾರಿ ಹಾಗೂ GBA ಮುಖ್ಯ ಆಯುಕ್ತ ಮಹೇಶ್ವರರಾವ್ ತಿಳಿಸಿದ್ದಾರೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ನಮೂನೆಗಳ ಮೂಲಕ ಅಗತ್ಯ ಮಾಹಿತಿಗಳನ್ನು ಸಂಗ್ರಹಿಸಲಿದ್ದಾರೆ. ಇದಕ್ಕೆ ನಾಗರಿಕರು ಸಂಪೂರ್ಣ ಸಹಕಾರ ನೀಡುವಂತೆ ಮನವಿ ಮಾಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಮೈಸೂರು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದ್ದು ಜಿಲ್ಲೆಯಲ್ಲಿ 96% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕುರಿತಂತೆ ಈಗಾಗಲೇ 90% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕರಲ್ಲಿ ಯಾವುದೇ ಗೊಂದಲಗಳು ಆಗದಂತೆ ಪಾರದರ್ಶಕವಾಗಿ SIR ಪ್ರಕ್ರಿಯೆ ನಡೆಸಲಾಗುವುದು, ಮತದಾನದ ಹಕ್ಕಿನಿಂದ ಯಾರೊಬ್ಬರೂ ವಂಚಿತರಾಗಬಾರದು ಎಂದು ತಿಳಿಸಿದ್ದಾರೆ. ನೈಋತ್ಯ ಮುಂಗಾರು ಕೇರಳಂ ಪ್ರವೇಶಿಸಿರುವ ಹಿನ್ನೆಲೆಯಲ್ಲಿ ಕೇರಳಂ ಕರಾವಳಿ ಕರ್ನಾಟಕ ಸೇರಿದಂತೆ ಹಲವೆಡೆ ವ್ಯಾಪಕ ಮಳೆಯಾಗಲಿದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಬರುವ ದಿನಗಳಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರು, ಕೋಲಾರ ಜಿಲ್ಲೆಗಳಲ್ಲಿ ಭಾರೀ ಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದೆ. ಕೆಲವು ಪ್ರದೇಶಗಳಲ್ಲಿ ಹಗುರದಿಂದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಗಾರು ಆರಂಭದ ಹಿನ್ನೆಲೆಯಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಎದುರಾಗುವ ಪ್ರಾಕೃತಿಕ ವಿಕೋಪ ಎದುರಿಸಲು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸರ್ವಸನ್ನದ್ಧವಾಗಿದೆ ಎಂದು ಜಿಲ್ಲಾಧಿಕಾರಿ

ಜಿಲ್ಲಾಧಿಕಾರಿ ದರ್ಶನ್ HV ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ನಡೆದಂತಹ ಸಭೆಯಲ್ಲಿ ಮಾತನಾಡಿದ ಅವರು, ಆಯಾ ತಾಲೂಕಿನ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ಮುಂಗಾರು ಕೇರಳಕ್ಕೆ ಪ್ರವೇಶ ಆಗಿರುವುದರಿಂದ ಅಗತ್ಯ ಮುಂಜಾಗ್ರತೆ ಕ್ರಮವನ್ನು ಈಗಲಿಂದಲೇ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಗಡುವು. ಹೊಸಪೇಟೆಯಲ್ಲಿ ನಾಳೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ ಆರ್ಥಿಕತೆ ಕುರಿತಂತೆ ಶ್ವೇತಪತ್ರ ಹೊರಡಿಸಿ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. KRS ನಲ್ಲಿ ನೀರಿನ ಕೊರತೆಯಿಲ್ಲ. ಬೆಂಗಳೂರು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆತಂಕ ಬೇಡ, ಶಾಸಕ ರಮೇಶ್ ಬಂಡಿಸಿದ್ದೇಗೌಡ. ರಾಜ್ಯದ ಕರಾವಳಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ಕನ್ನಡ ಕಾಮನ್ವೆಲ್ತ್ ಎಫ್ಎಂ ರೇನ್ಬೋ. ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಇದು ಕಾರ್ಯಕ್ರಮ ಸನ್ಸೆಟ್ ಸುರಭಿ. ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಈ ಹೊತ್ತಲ್ಲಿ ಮೊದಲಿಗೆ ಮೂಡಿ ಬರ್ತಾ ಇದೆ ಉಗ್ರಂ ವೈರಂ ಚಿತ್ರದ ಶೀರ್ಷಿಕೆ ಗೀತೆ. ಕೃಷ್ಣ ಹಾಗೆ ಶ್ರೀನಿವಾಸ್ ರವರು ಹಾಡಿಗೆ ಧ್ವನಿಯಾಗಿದ್ದಾರೆ. ಇದು ಉಗ್ರಂ ವೀರಂ ಉಗ್ರಂ ಚಿತ್ರದಿಂದ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸಮಯ ಆಗಿದೆ 7 ಗಂಟೆ. ನಾವಿವತ್ತು ಪ್ರಶಾಂತ್ ನೀಲ್ರ ನಿರ್ದೇಶನದ ಚಿತ್ರದ ಗೀತೆಗಳನ್ನು ಕೇಳಿದ್ವಿ. ಕಾರಣ ತುಂಬ ಸಿಂಪಲ್, ಇವತ್ತು ಪ್ರಶಾಂತ್ ನೀಲ್ರವರ ಜನ್ಮದಿನ. ಎಫ್ ಎಂ ರೈನ್ಬೋ ಪರವಾಗಿ ಪ್ರಶಾಂತ್ ನೀಲ್ರವರಿಗೆ ಅಭಿನಂದನೆಗಳು, ಧನ್ಯವಾದಗಳನ್ನು ತಿಳಿಸೋಣ. ಅವರ ಅದ್ಭುತವಾದ ಚಿತ್ರಗಳಿಗೆ ಅಭಿನಂದನೆಗಳನ್ನು ತಿಳಿಸೋಣ. ಹಾಗೆ ವಿಶ್ ಯು ಅ ವೆರಿ ಹ್ಯಾಪಿ ಬರ್ತ್ಡೇ ಪ್ರಶಾಂತ್ ನೀಲ್ ಸರ್ ಅಂತ ಹೇಳ್ತಾ ಮುಂದಿನ ಹಾಡು ಇದೀಗ ಮೂಡಿ ಬರ್ತಾ ಇದೆ ನಿಮ್ಮೆಲ್ಲರಿಗಾಗಿ.

ನೀವು ಕೇಳ್ತಾ ಇರೋದು ಎಫ್ಎಂ ರೈನ್ಬೋ ಕನ್ನಡ ಕವನಗಳು 7 ಗಂಟೆ 7 ನಿಮಿಷ ಆಗಿದೆ. ಇವತ್ತು ಪ್ರಶಾಂತ್ ನೀಲ್ ಅವರ ಜೊತೆಗೆ ಮತ್ತೊಬ್ಬ ವ್ಯಕ್ತಿಯು ಕೂಡ ಅವರ ಹುಟ್ಟಿದ ಸಂಭ್ರಮದಲ್ಲಿದ್ದಾರೆ, ಹುಟ್ಟಿದ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ, ಜನ್ಮದಿನವನ್ನು ಆಚರಿಸ್ತಾ ಇದ್ದಾರೆ. ಅದು ಪ್ರಿಯಾಮಣಿರವರು. ಪ್ರಿಯಾಮಣಿರವರ ಅಭಿನಯದ 2 ಗೀತೆಗಳು ರಾಮ್ ಹಾಗೆ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂತಹ ಅಣ್ಣವಾಣ್ ಚಿತ್ರದ ಗೀತೆಗಳು ಮೂಡಿಬಂತು. ಹೀಗೆ ಪ್ರಶಾಂತ್ ನೀಲ್ರವರ ನಿರ್ದೇಶನದ ಚಿತ್ರಗಳು, ಪ್ರಿಯಾಮಣಿರವರ ಅಭಿನಯದ ಚಿತ್ರಗಳ ಗೀತೆಗಳೊಂದಿಗೆ ಈ ಹೊತ್ತು ಸಾಗೋಣ. ಹಾಗೆ ಪ್ರಿಯಾಮಣಿರವರಿಗೂ ಕೂಡ ಜನ್ಮದಿನದ ಶುಭಾಶಯಗಳನ್ನು ರೇನ್ಬೋ ಪರವಾಗಿ ತಿಳಿಸ್ತಾ ಸಾಗೋಣ. ಕೇಳ್ತಾನೆ ಚಿನ್ ಮಾಡ್ರಿ, ಇದು ಎಫ್ ಎಂ ರೇನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾರ್ಸ್.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬೆಲ್ಲು ಎಫ್ ಎಂ ರೇನ್ಬೋ 7:15 ಸಲಾರ್ ಚಿತ್ರದ ಗೀತೆ ಕೇಳಿ ನಿಮ್ಮೆಲ್ಲರಿಗಾಗಿ ಮೂಡಿ ಬಂತು. ರವಿ ಬಸ್ರೂರವರ ಸಾಹಿತ್ಯ ಸಂಗೀತ ಇದ್ದಂತಹ ಗೀತೆ ಇದಾಗಿತ್ತು. ಇನ್ನೀಗ ಮೂಡಿ ಬರ್ತಾ ಇದೆ ದಿಲ್ ಖುಷ್ ಹಾಡು, ನಿಮ್ಮೆಲ್ಲರಿಗಾಗಿ ದಿಲ್ ಖುಷ್ ಆಗಲಿ ಅಂತ. ಏನೋ ಒಂಥರ ಚಿತ್ರದಿಂದ ಸೋನು ನಿಗಮ ಹಾಗೆ ಶ್ವೇತಾರವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ ಇರುವಂತಹ ಗೀತೆ, ಹರಿಕೃಷ್ಣರವರ ಸಂಗೀತ ಸಂಯೋಜನೆ ಅಡಿಯಲ್ಲಿ

ನೀವು ಕೇಳ್ತಾ ಇರೋದು ಕನ್ನಡ ಕಾವನಬಿಲ್ಲು ಎಫ್ ಎಂ ರೈನ್ಬೋ, 7:25. ಇವತ್ತಿನ ಸನ್ಸೆಟ್ ಸುರ್ಬಿ ಕಾರ್ಯಕ್ರಮದಲ್ಲಿ ಇನ್ನೆರಡು ಹಾಡುಗಳನ್ನು ಕೇಳಿಸ್ತಾ ಕಾರ್ಯಕ್ರಮನ ಕೊನೆ ಮಾಡುವಂತಹ ಸಮಯ. ಸಂದೇಶವನ್ನು ಕಳಿಸಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸೋಣ. ಕಿಶನ್, ರೋಷನ್, ಹನುಮಂತೇಗೌಡ, ಶುಭಾರಣಿಯವರು ಸಂದೇಶವನ್ನು ಕಳಿಸಿದ್ದಾರೆ. ತೀರ್ಥೇಶ್ವರರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ ಅಂತ ಹೇಳ್ತಾ ಇದೀಗ ಇನ್ನೆರಡು ಹಾಡುಗಳು ಈ ಹೊತ್ತು ನಿಮ್ಮೆಲ್ಲರ ಪ್ರೀತಿಯ ಸನ್ಸೆಟ್ ಸುರಭಿಯಲ್ಲಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, 22,600 ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಕಾರ್ಯಾಚರಣೆ ದಕ್ಷತೆ ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿ ದುಪ್ಪಟ್ಟು ನಿರ್ಧಾರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿ ಸ್ಥಾಪನೆ, ಕೇಂದ್ರ ಸರ್ಕಾರದ ಕ್ರಮ ಸ್ವಾಗತಿಸಿದ ಭಾರತೀಯ ವಿಮಾನಯಾನ ಸಂಸ್ಥೆಗಳು. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕ, ಅಗ್ರಸ್ಥಾನ ಪಡೆದ ಭಾರತೀಯ ಕುಸ್ತಿಪಟುಗಳು. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಗುಜರಾತ್ನ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕಾರ್ಯಾಚರಣೆಯ ದಕ್ಷತೆಯನ್ನು ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿಯನ್ನು ದುಪ್ಪಟ್ಟು ಮಾಡಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ವೈದ್ಯಕೀಯ ಮತ್ತು ಕಾಮಗಾರಿ ಯೋಜನೆಗಳು ಸೇರಿದಂತೆ ರಕ್ಷಣಾ ಸೇವೆಗಳಿಗಾಗಿ ಪರಿಷ್ಕೃತ ಹಣಕಾಸು ಅಧಿಕಾರ ಯೋಜನೆಯನ್ನು ಸಹ ಅವರು ಬಿಡುಗಡೆ ಮಾಡಿದರು. ಪರಿಷ್ಕೃತ ಹಣಕಾಸು ಅಧಿಕಾರ ನಿಯೋಜನೆಯು ಕಂದಾಯ ಮಾರ್ಗದ ಮೂಲಕ 125,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಮೊತ್ತದ ಖರೀದಿ ಪ್ರಕ್ರಿಯೆಯನ್ನು ಸುಗಮಗೊಳಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಹಣಕಾಸಿನ ಅಧಿಕಾರವನ್ನು 100% ಹೆಚ್ಚಿಸಲಾಗಿದೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಇದು ದುಪ್ಪಟ್ಟಿಗಿಂತಲೂ ಹೆಚ್ಚಾಗಿದೆ. ಇದು ಫೀಲ್ಡ್ ಕಮಾಂಡರ್ಗಳ ಕಾರ್ಯಾಚರಣೆಯ ದಕ್ಷತೆಯನ್ನು ಮತ್ತಷ್ಟು ಬಲಪಡಿಸಲಿದೆ ಮತ್ತು ಒಪ್ಪಂದಗಳನ್ನು ವೇಗವಾಗಿ ಮುಕ್ತಾಯಗೊಳಿಸಲು ಹಾಗೂ ಯೋಜನೆಗಳ ತ್ವರಿತ ಅನುಷ್ಠಾನಕ್ಕೆ ಕಾರಣವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಸೇನಾ, ವಾಯುಪಡೆ ಮತ್ತು ನೌಕಾಪಡೆಯ ಕಮಾಂಡರ್ಗಳಿಗೆ ನಿಯೋಜಿಸಲಾದ ವಿಶೇಷ ಹಣಕಾಸು ಅಧಿಕಾರವನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ ಮತ್ತು ತುರ್ತು ಕಾರ್ಯಾಚರಣೆಯ ಅಗತ್ಯತೆಗಳನ್ನು ಪೂರೈಸಲು ಒದಗಿಸಲಾದ ಒಟ್ಟು ಹಣಕಾಸು ಮಿತಿಯನ್ನು 100% ಹೆಚ್ಚಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರದಲ್ಲಿ ಭಾರತ ಅಸಾಧಾರಣ ಪ್ರಗತಿಯನ್ನು ಸಾಧಿಸಿದ್ದು, ಪಳೆಯುಳಿಕೆ ರಹಿತ ಇಂಧನ ಸಾಮರ್ಥ್ಯದಲ್ಲಿ ವಿಶ್ವದ ಅಗ್ರ ಉತ್ಪಾದಕ ರಾಷ್ಟ್ರಗಳಲ್ಲಿ ಒಂದಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದಂಥ ಇಂಧನ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯ 2 ವರ್ಷಗಳ ಸಂದರ್ಭದಲ್ಲಿ ಸಚಿವರು ವಾಟ್ಸಪ್, ಚಾಟ್ಬಾಟ್, ಸಂತೋಷ್ ಮತ್ತು ಪಿಎಂ ಸೂರ್ಯಘರ್ ಲಾಂಛನವನ್ನು ಬಿಡುಗಡೆ ಮಾಡಿದರು. ಸುಮಾರು 80%ದಷ್ಟು ಮೇಲ್ಛಾವಣಿ ಸೌರಶಕ್ತಿ ಸ್ಥಾಪನೆ ಗುರಿಯನ್ನು ಸಾಧಿಸಲಾಗಿದೆ. 53,000ಕ್ಕೂ ಹೆಚ್ಚು ಸರ್ಕಾರಿ ಕಟ್ಟಡಗಳನ್ನು ಸೌರಶಕ್ತಿ ಚಾಲಿತಗೊಳಿಸಲಾಗಿದ್ದು, ಒಟ್ಟು 855 ಮೆಗಾವ್ಯಾಟ್ ಸಾಮರ್ಥ್ಯ ಇದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿಯನ್ನು ನೀಡಿದ್ದಾರೆ. 10,000 ಕೋಟಿ ರೂಪಾಯಿಗಳ ವಾಯುಯಾನ ಟರ್ಬೈನ್ ಇಂಧನ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಯನ್ನು ಅನುಮೋದಿಸಿರುವ ಸರ್ಕಾರದ ನಿರ್ಧಾರವನ್ನು ಭಾರತೀಯ ವಿಮಾನಯಾನ ಸಂಸ್ಥೆಗಳು ಸ್ವಾಗತಿಸಿವೆ. ಇದು ಭಾರತೀಯ ವಾಯುಯಾನ ಪರಿಸರ ವ್ಯವಸ್ಥೆಗೆ ಅಗತ್ಯವಾದ ಬೆಂಬಲವನ್ನು ನೀಡುತ್ತದೆ ಎಂದು ಹೇಳಿವೆ. ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಕಾರ್ಯಾಚರಣೆಗಳಿಗಾಗಿ ಏರ್ಲೈನ್ಸ್ಗೆ ಎಟಿಎಫ್ ಬೆಲೆ ಸ್ಥಿರೀಕರಣ ಬೆಂಬಲವನ್ನು ಒದಗಿಸಲು ತೈಲ ಮಾರುಕಟ್ಟೆ ಕಂಪನಿಗಳಿಗೆ 10,000 ಕೋಟಿ ರೂಪಾಯಿಗಳ ಒಂದು ಬಾರಿಯ ಬಜೆಟ್ ಬೆಂಬಲವನ್ನು ಕೇಂದ್ರ ಸಚಿವ ಸಂಪುಟ ನಿನ್ನೆ ಅನುಮೋದಿಸಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದ ಉಂಟಾಗುವ ಅಸಾಧಾರಣ ಇಂಧನ ಬೆಲೆ ಏರಿಳಿತದ ಅವಧಿಯಲ್ಲಿ ವಿಮಾನಯಾನ ಸಂಸ್ಥೆಗಳಿಗೆ ಸ್ಥಿರವಾದ ಎಟಿಎಫ್ ಬೆಲೆ ನಿಗದಿಯನ್ನು ಸುಗಮಗೊಳಿಸಲು ಕಂಪನಿಗಳಿಗೆ ಬೆಂಬಲ ಒದಗಿಸಲಾಗುತ್ತದೆ. ಎಟಿಎಫ್ ಬೆಲೆ ಸ್ಥಿರೀಕರಣ ಬೆಂಬಲವನ್ನು ಪರಿಚಯಿಸುವ ಸರ್ಕಾರದ ನಿರ್ಧಾರವನ್ನು ಏರ್ ಇಂಡಿಯಾ ಶ್ಲಾಘಿಸಿದೆ. ಈ ಪ್ರಗತಿಪರ ಕ್ರಮವು ಭಾರತೀಯ ವಾಯುಯಾನ ಪರಿಸರ ವ್ಯವಸ್ಥೆಗೆ ಅಗತ್ಯವಾದ ಬೆಂಬಲವನ್ನು ಒದಗಿಸುತ್ತದೆ. ಈ ನಿರ್ಧಾರವು ದೇಶದ ಜನರಿಗೆ ಸಂಪರ್ಕವನ್ನು ಬಲಪಡಿಸುವ ಮತ್ತು ವಿಮಾನಯಾನ ಸಂಸ್ಥೆಗಳು ಪ್ರಯಾಣಿಕರಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಸೇವೆ ಸಲ್ಲಿಸಲು ಅನುವು ಮಾಡಿಕೊಡುವ ಸರ್ಕಾರದ ಬದ್ಧತೆಯನ್ನು ಬಲಪಡಿಸುತ್ತದೆ ಎಂದು ಏರ್ ಇಂಡಿಯಾ ಹೇಳಿದೆ. ಈ ಪ್ರಮುಖ ಉಪಕ್ರಮಕ್ಕಾಗಿ ಇಂಡಿಗೋ ಏರ್ಲೈನ್ಸ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದವನ್ನು ಅರ್ಪಿಸಿದೆ. ವಿಮಾನಯಾನ ಪ್ರಯಾಣವನ್ನು ಹೆಚ್ಚು ಸುಲಭಗೊಳಿಸುವುದು, ಪ್ರಾದೇಶಿಕ ಸಂಪರ್ಕವನ್ನು ಬಲಪಡಿಸುವುದು ಮತ್ತು ಭಾರತದ ವಾಯುಯಾನ ಕ್ಷೇತ್ರದ ಬೆಳವಣಿಗೆಯನ್ನು ವೇಗಗೊಳಿಸುವಲ್ಲಿ ಸ್ಥಿರವಾದ ಎಟಿಎಫ್ ಬೆಲೆ ನಿಗದಿ ಪರಿಸರವು ಮಹತ್ವದ ಹೆಜ್ಜೆಯಾಗಿದೆ ಎಂದು ಇಂಡಿಗೋ ಏರ್ಲೈನ್ಸ್ ಹೇಳಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಸರ್ಕಾರ ಇಂದು 7 ವಿಭಾಗಗಳಲ್ಲಿ 2026 ಇ ಆಡಳಿತಕ್ಕಾಗಿ 29ನೇ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಇ ಆಡಳಿತ ಕ್ಷೇತ್ರದಲ್ಲಿ ಅನುಕರಣೀಯ ಕೊಡುಗೆಗಳನ್ನು ಗುರುತಿಸಲು 10 ಚಿನ್ನದ ಪ್ರಶಸ್ತಿಗಳು, 6 ಬೆಳ್ಳಿ ಪ್ರಶಸ್ತಿ ಮತ್ತು 1 ಜ್ಯೂರಿ ಪ್ರಶಸ್ತಿ ಸೇರಿದಂತೆ ಒಟ್ಟು 17 ಪ್ರಶಸ್ತಿಗಳನ್ನು ನೀಡಲಾಗುವುದು ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ಇ ಆಡಳಿತ ಉಪಕ್ರಮಗಳ ಅನುಷ್ಠಾನದಲ್ಲಿನ ಶ್ರೇಷ್ಠತೆಯನ್ನು ಗುರುತಿಸಲು ಮತ್ತು ಉತ್ತೇಜಿಸಲು ಈ ಪ್ರಶಸ್ತಿಗಳನ್ನು ವಾರ್ಷಿಕವಾಗಿ ನೀಡಲಾಗುತ್ತದೆ. ರಾಜಸ್ಥಾನದ ಜೈಪುರದಲ್ಲಿ ನಡೆಯಲಿರುವ ಇ ಆಡಳಿತದ 29ನೇ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಚಿನ್ನದ ಪ್ರಶಸ್ತಿ ವಿಜೇತರಿಗೆ ಟ್ರೋಫಿ, ಪ್ರಮಾಣಪತ್ರ ಮತ್ತು 10 ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ. ಬೆಳ್ಳಿ ಪ್ರಶಸ್ತಿ ವಿಜೇತರಿಗೆ ಟ್ರೋಫಿ, ಪ್ರಮಾಣಪತ್ರ ಮತ್ತು 5 ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ. ಯೋಜನಾ ಅನುಷ್ಠಾನಕ್ಕೆ ಅಥವಾ ಸಾರ್ವಜನಿಕ ಕಲ್ಯಾಣ ಕ್ಷೇತ್ರಗಳಲ್ಲಿ ಸಂಪನ್ಮೂಲ ಅಂತರವನ್ನು ನಿವಾರಿಸಲು ಕೇಂದ್ರ ಸಚಿವಾಲಯಗಳು ಮತ್ತು ಇಲಾಖೆಗಳು, ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಜಿಲ್ಲೆಗಳು, ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯತ್ಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಆಡಳಿತವನ್ನು ಸುಧಾರಿಸುವಲ್ಲಿ ಮತ್ತು ಕಲ್ಯಾಣ ಯೋಜನೆಗಳ ಪರಿಣಾಮಕಾರಿ ವಿತರಣೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ತಂತ್ರಜ್ಞಾನ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಆಯೋಜನೆ ಮಾಡಿದಂತಹ ಸುಧಾರಣಾ ಉತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, ತಂತ್ರಜ್ಞಾನದ ಅಳವಡಿಕೆಯು ದೇಶಾದ್ಯಂತ ಫಲಾನುಭವಿಗಳ ಜೀವನದಲ್ಲಿ ಸ್ಪಷ್ಟವಾದ ಬದಲಾವಣೆಗಳನ್ನು ತರಲು ಸಚಿವಾಲಯಗಳಿಗೆ ಅನುವು ಮಾಡಿಕೊಟ್ಟಿದೆ ಎಂದು ಹೇಳಿದ್ದಾರೆ. 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸಿದ ಅವರು, ಬಡತನವನ್ನು ನಿರ್ಮೂಲನೆ ಮಾಡುವ ಮತ್ತು ಪ್ರತಿಯೊಬ್ಬ ನಾಗರಿಕರಿಗೂ ವಸತಿ, ಕುಡಿಯುವ ನೀರು, ವಿದ್ಯುತ್, ಆಹಾರ ಭದ್ರತೆ ಮತ್ತು ಡಿಜಿಟಲ್ ಸಂಪರ್ಕವನ್ನು ಒದಗಿಸುವ ಭಾರತವನ್ನು ಸೃಷ್ಟಿಸುವುದು ಕೇಂದ್ರ ಸರ್ಕಾರದ ಬದ್ಧತೆಯಾಗಿದೆ ಎಂದು ಹೇಳಿದ್ದಾರೆ. ದೇಶಾದ್ಯಂತ ತೈಲ ಮತ್ತು ಇಂಧನ ದಾಸ್ತಾನು ಸಮರ್ಪಕವಾಗಿದ್ದು ಯಾವುದೇ ಕೊರತೆ ಆಗಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದಂತಹ ಪೆಟ್ರೋಲಿಯಂ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ, ದೇಶದ ತೈಲಾಗಾರಗಳು ಉತ್ತಮ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಕಳೆದ 3 ದಿನಗಳಲ್ಲಿ ದೇಶದಲ್ಲಿ 1.5 ಕೋಟಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಮರುಪೂರ್ಣಕ್ಕಾಗಿ ನೋಂದಣಿಯಾಗಿದ್ದು, ಈ ಪೈಕಿ 1.43 ಸಿಲಿಂಡರ್ ಪೂರೈಕೆ ಮಾಡಲಾಗಿದೆ. ಈ ಅವಧಿಯಲ್ಲಿ ಒಟ್ಟು 19,372 ಟನ್ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್, 649 ಟನ್ ಆಟೋ ಎಲ್ಪಿಜಿ ಮತ್ತು 1.57 ಲಕ್ಷ 5 ಕೆಜಿ ಸಿಲಿಂಡರ್ಗಳು ಮಾರಾಟಗೊಂಡಿವೆ. ದೇಶಾದ್ಯಂತ 520 ಶಿಬಿರಗಳ ಮೂಲಕ 9,205 ಕೆಜಿ ಸಿಲಿಂಡರ್ಗಳನ್ನು ಮಾರಾಟ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಾರ್ಚ್ ತಿಂಗಳಿಂದ ಈಚೆಗೆ 8.82 ಲಕ್ಷ ಪಿಎನ್ಜಿ ಸಂಪರ್ಕ ಒದಗಿಸಲಾಗಿದ್ದು, ಹೆಚ್ಚುವರಿ 2.98 ಲಕ್ಷ ಸಂಪರ್ಕಕ್ಕೆ ಮೂಲ ಸೌಕರ್ಯವನ್ನು ಕಲ್ಪಿಸಲಾಗಿದೆ. ಅಲ್ಲದೆ 8.98 ಲಕ್ಷ ನೂತನ ಪಿಎನ್ಜಿ ಗ್ರಾಹಕರು ನೋಂದಣಿಯಾಗಿದ್ದಾರೆ. 18,400 ಪಿಎನ್ಜಿ ಗ್ರಾಹಕರು ತಮ್ಮ ಎಲ್ಪಿಜಿ ಸಂಪರ್ಕ ವಾಪಸ್ ಮಾಡಿದ್ದಾರೆ ಎಂದು ಸುಜಾತ ಶರ್ಮಾ ಮಾಹಿತಿಯನ್ನು ನೀಡಿದ್ದಾರೆ. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕದಲ್ಲಿ ಭಾರತ ತನ್ನ ಬಲವಾದ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಮಹಿಳೆಯರ 57 ಕೆಜಿಯ ವಿಭಾಗದಲ್ಲಿ ಜೈಸ್ಮಿನ್ ಲಂಬೋರಿಯಾ ವಿಶ್ವದ No.1 ಸ್ಥಾನಕ್ಕೆ ಏರಿದರೆ, ಏಷ್ಯನ್ ಚಾಂಪಿಯನ್ ಪ್ರಿಯಾ ಗಂಗಾಸ್ 60 ಕೆಜಿ ವಿಭಾಗದಲ್ಲಿ ಮತ್ತು ವಿಶ್ವನಾಥ್ ಸುರೇಶ್ 50 ಕೆಜಿ ವಿಭಾಗದಲ್ಲಿ ಅಗ್ರ ಶ್ರೇಯಾಂಕಿತರಾಗಿದ್ದಾರೆ. ಮಹಿಳೆಯರ

0: 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿ ಸ್ಥಾಪನೆ, ಕೇಂದ್ರ ಸರ್ಕಾರದ ಕ್ರಮ ಸ್ವಾಗತಿಸಿದ ಭಾರತೀಯ ವಿಮಾನಯಾನ ಸಂಸ್ಥೆಗಳು, ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕ, ಅಗ್ರಸ್ಥಾನ ಪಡೆದ ಭಾರತೀಯ ಕುಸ್ತಿಪಟುಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸ್ನೇಹಿತರೆ, ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಬಂಧನಕ್ಕೆ ಜೈಲು, ಸೆರೆವಾಸ ಅನ್ನೋ ಅರ್ಥ ಇದೆ. ಅದೇ ರೀತಿ ಪ್ರೀತಿಯಲ್ಲಿ ಸಿಕ್ಕಾಕೊಳ್ಳೋದು ಅಥವಾ ಬೀಳೋದು ಬಂಧನವಿದ್ದ ಹಾಗೇನೆ. ಎಷ್ಟೋ ಬಾರಿ ಬಿಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೂ ಸೂಕ್ಷ್ಮವಾದ ಬಂಧ ಬೆಸೆದಿರೋದ್ರಿಂದ ಹೊರಗೆ ಬರೋದಕ್ಕೆ ಕಷ್ಟ ಆಗುತ್ತೆ. ಹಾಗಾದ್ರೆ ಈ ಬಂಧನ ಅನ್ನೋದು ಜನುಮ ಜನುಮದ ಅನುಬಂಧನ ಇರಬಹುದು ಅಂತ ಹೇಳ್ತಾ ಇದ್ದಾರೆ ಕೆಜೆ ಯೇಸುದಾಸ್ ಅವರು ಮತ್ತು ಎಸ್ ಜಾನಕಿ ಅವರು. ಬನ್ನಿ, ಮೊದಲಿಗೆ ಬಂಧನ ಚಿತ್ರದ ಈ ಬಂಧನ ಹಾಡು ಮತ್ತು ಅದರೊಟ್ಟಿಗೆ ಮತ್ತೊಂದು ಹಾಡನ್ನ ಕೇಳೋಣ.

ಬಂಧ, ಬಂಧನ, ಬಾಂಧವ್ಯ ಇವೆಲ್ಲವೂ ಹುಡುಗ ಹುಡುಗಿ ಮಧ್ಯೆ ಮಾತ್ರ ಅಲ್ಲ, ತಾಯಿ ಮಗುವಿನ ನಡುವೆ, ಸ್ನೇಹಿತರ ನಡುವೆ, ಅಕ್ಕ ತಂಗಿಯರ ನಡುವೆ, ಅಣ್ಣ ತಮ್ಮನ ನಡುವೆ, ಅಣ್ಣ ತಂಗಿ ಅಕ್ಕ ತಮ್ಮನ ನಡುವೆಯೂ ಅರಳುತ್ತೆ. ಆದ್ರೆ ಪ್ರೀತಿ ಅನ್ನೋದು ಮಾಯೆ ಅಂತ ಹೆಚ್ಚು ಹೆಣ್ಣು ಗಂಡಿನ ನಡುವೆ ಅರಳಿದ ಪ್ರೀತಿಗೆ ಮಾತ್ರ ಹಚ್ಚೆ ಒತ್ತಿಟ್ಬಿಟ್ಟಿದ್ದೀವಿ. ಸಹೋದರರು ಸಹೋದರಿಯರು ಎಷ್ಟೇ ಕಚ್ಚಾಡಿದ್ರೂ ಕಷ್ಟ ಬಂದಾಗ ತಮ್ಮವರಿಗಾಗಿ ಮನ ಮಿಡಿಯುತ್ತಲ್ವಾ, ಅದು ಬಾಂಧವ್ಯನೇ. ಎಲ್ಲಿ ಪ್ರೀತಿ ಹೆಚ್ಚಾಗಿರುತ್ತೋ ಅಲ್ಲಿಯೇ ಹೆಚ್ಚು ಬಂಧ ಏರ್ಪಡೋದು. ಪ್ರೀತಿ ಮತ್ತೂ ಅತಿಯಾಗಿ ಪೊಸೆಸಿವ್ಗೆ ತಿರುಗಿದಾಗ ಪ್ರೀತಿಯೇ ಬಂಧನವಾಗಿ ಮುನಿಸಾಗಿ ಹೊರಬರೋದಕ್ಕೆ ದಾರಿ ಮಾಡಿಕೊಡುತ್ತೆ. ಒಟ್ಟಿನಲ್ಲಿ ಎಲ್ಲದಕ್ಕೂ ಕಾರಣ ಪ್ರೀತಿನೇ.

ಅಬ್ಬ, ಆ ಬಂಧನದಿಂದ ಹೊರಬಂದ್ವಿ, ಇನ್ನು ಆ ಪ್ರೀತಿಗೂ ಅವರಿಗೂ ವಿದಾಯ ಅಂತ ಅಂದ್ರೂ ಬಂಧನಗಳು ಮನಸ್ಸಿನ ಆಳದಿಂದ ನೆನಪಾಗಿ ಸ್ಮೃತಿ ಪಟಲದಲ್ಲಿ ಬಂದು ಹೋಗ್ತಾನೆ ಇರುತ್ತೆ. ಅವರೊಟ್ಟಿಗೆ ಕಳೆದ ಸಮಯ, ಕಿತ್ತಾಟ, ತುಂಟಾಟಗಳೆಲ್ಲವೂ ನೀರಿನ ಮೇಲಿನ ಎಲೆಗಳು ತೇಲುವ ಹಾಗೆ ತೇಲ್ತಾನೇ ಇರುತ್ತೆ. ಪ್ರೀತಿ ಮಾಸಿರಬಹುದು, ಆದರೆ ನೆನಪುಗಳಲ್ಲ. ಮತ್ತೆ ಮತ್ತೆ ಅವು ಜ್ವಾಲಾಮುಖಿಯಂತೆ ಹೊರ ಬರ್ತಾನೇ ಇರುತ್ತೆ. ಹಾಗೆ ಬಂದು ತುಟಿಯಂಚಿನಲ್ಲಿ ಒಂದು ಕಿರುನಗೆ ಮೂಡಿಸುತ್ತೆ.

ಎಷ್ಟು ದಿನ ಮಾತು ಬಿಡೋದು, ಇನ್ನೆಷ್ಟು ದಿನ ಮೌನವಾಗಿರೋದು? ದುಂಡಗಿನ ಈ ಭೂಮಿಲಿ ವ್ಯಕ್ತಿಗಳು ಎದುರಾಗ್ಲೇಬೇಕಲ್ವಾ? ಬೇಗನೆ ಕಳೆದು ಹೋಗ್ತಿರೋ ಈ ಆಯಸ್ಸಿನಲ್ಲಿ ನಮ್ಮ ಮುನಿಸನ್ನ ಮರಿಲೇಬೇಕಲ್ವಾ? ನಮ್ಮವರನ್ನ ಸೇರ್ಲೇಬೇಕಲ್ವಾ? ಮತ್ತೆ ಬಾಂಧವ್ಯ ಬೆಳಿಲೇಬೇಕಲ್ವಾ? ಮತ್ತಾಕೆ ತಡ, ಮುನಿಸು ಮರೆಯಾಗ್ಲಿ, ಪ್ರೀತಿ ಜೊತೆಯಾಗ್ಲಿ, ಬಂಧನ ಬಾಂಧವ್ಯವಾಗ್ಲಿ.

0: ಬಂಧನ ಬೆಸ್ದಾಯ್ತು, ಎಲ್ಲವೂ ಸರಿ ಹೋಯ್ತು. ಸ್ನೇಹಿತರೆ, ಬಾಂಧವ್ಯ ಅನ್ನೋದು ಬಂಧನ ಅಲ್ಲ. ನಮ್ಮ ಸ್ವಾತಂತ್ರ್ಯವನ್ನ ಕಳೆದುಕೊಳ್ಳೋದಲ್ಲ, ನಮ್ಮ ರೆಕ್ಕೆಗಳನ್ನ ಕತ್ತರಿಸ್ಕೊಳ್ಳೋದಲ್ಲ. ಪರಸ್ಪರ ಭಾವನೆಗಳನ್ನ ಗೌರವಿಸೋದೇ ಬಂಧನ. ಒಬ್ಬರ ಬೆಳವಣಿಗೆಗೆ ಮತ್ತೊಬ್ಬರು ಬೆನ್ನೆಲುಬಾಗಿ ನಿಲ್ತಾ ಒಟ್ಟಾಗಿ ಆಕಾಶದೆತ್ತರಕ್ಕೆ ಹಾರೋದೇ ನಿಜವಾದ ಪ್ರೀತಿಯ ಬಂಧನ.
1: ಹೇಳಿದ್ರೆ ಕೇಳ್ತೀಯ?
2: ನಿಮ್ ಮಾತು ಯಾವತ್ ಕೇಳಿಲ್ಲ.
1: ಹಾಗಾದ್ರೆ ಆ ಪಾತ್ರೆಯಲ್ಲಿಡು.
2: ಇಟ್ಟೆ.
1: ಬಾಯಲ್ಲಿ ಬಾರೆ ಅಂದ್ರೆ ಕುತ್ಕೋಯ್ ಮಂಚದ ಮೇಲೆ.
2: ಏನ್ರಿ ಇದು ಇಷ್ಟೊತ್ತಿನಲ್ಲಿ?
1: ಅಯ್ಯೋ ಅದಕ್ಕಲ್ವೇ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ.
2: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಮಾವನಾ?

ಸ್ನೇಹಿತರೆ, ಈ ಭೂಮಿ ಮೇಲೆ ಪ್ರೀತಿಯ ಬಂಧನಕ್ಕೆ ಸುಂದರವಾದದ್ದು ಮತ್ತೊಂದಿಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ಅದು ಯಾರ ನಡುವಿನ ಪ್ರೀತಿಯಾಗಿದ್ರೂ ಸಹ, ಅಂದ್ರೆ ತಂದೆ ತಾಯಿಯಾಗಿರಬಹುದು, ಸಹೋದರ ಸಹೋದರಿಯಾಗಿರಬಹುದು, ಗಂಡ ಹೆಂಡತಿ, ಸ್ನೇಹಿತರು, ಯಾವುದೇ ಬಗೆಯ ಸಂಬಂಧದಲ್ಲಿನ ಪ್ರೀತಿಯನ್ನ ನಾವು ಜತನದಿಂದ ಕಾಪಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾವೆಲ್ಲರೂ ಪ್ರೀತಿಯಿಂದ ಬದುಕೋಣ, ಪ್ರೀತಿಯನ್ನ ಹಂಚೋಣ, ಒಳ್ಳೆಯ ಬಾಂಧವ್ಯವನ್ನ ಬೆಸೆಯೋಣ ಅಂತ ಹೇಳ್ತಾ ಇಂದಿನ ಒಲವಿನ ಆಲಪ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ತೇಜಸ್ವಿನಿ, ಹೀಗೆ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್, ಇದು ಕನ್ನಡ ಕಾವನ ಬಿಲ್ಲು ಎಫ್ಎಂ ರೇನ್ಬೋ. ಸಮಯ ಆಗಿದೆ 9:16. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅದ್ಭುತ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಸಾಗುವಂತಹ ಸಮಯ, ಕಾರ್ಯಕ್ರಮ ಸುಕೂನ್ ಕೆ ಪಲ್ ಶುರು ಮಾಡುವಂತಹ ಸಮಯ. ಈ ಹೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಆರ್ ಜೆ ಪ್ರವೀಣ್ ಜೋಯಿಸ್. ಕಾರ್ಯಕ್ರಮ ಇದೀಗ ಶುರುವಾಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಗೆ ಚಿತ್ರಾರ ಧ್ವನಿಯಲ್ಲಿ ರೋಜಾ ಚಿತ್ರದ ಶೀರ್ಷಿಕೆ ಗೀತೆಯೊಂದಿಗೆ

ಇದು ಕಾರ್ಯಕ್ರಮ ಸುಕೂನ್ ಕೆ ಪಲ್, ಅದ್ಭುತವಾದ ರೋಜಾ ಚಿತ್ರದ ಶೀರ್ಷಿಕೆ ಗೀತೆ ಮೂಡಿಬಂತು. ಇನ್ನು ಸ್ನೇಹಿತರೆ, ಇವತ್ತಿನ ವಿಶೇಷ ಏನು ಅಂತ ಹೇಳಿದ್ರೆ, ಭಾರತೀಯ ಸಂಗೀತ ಲೋಕದ ಅಮರ ಗಾಯಕ, ಒಂದು ರೀತಿಯಲ್ಲಿ ಗಾನ ಗಂಧರ್ವ, ಗಂಧರ್ವರಲ್ಲಿ ಒಬ್ಬರಾದಂತಹ ಗಾನ ಗಂಧರ್ವ, ನಮ್ಮೆಲ್ಲರ ಪ್ರೀತಿಯ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನ ಇವತ್ತು. ಹಾಗಾಗಿಯೇ ರೋಜಾ ಹಾಡು ಮೂಡಿಬಂತು. ಅದೇ ರೀತಿ ಅವರ ಸಿರಿಕಂಠದಲ್ಲಿ ಮೂಡಿಬಂದಂತಹ ಇನ್ನಷ್ಟು ಮಧುರವಾದ, ಅಮರವಾಗಿ ಉಳಿದಿರುವ ಹಿಂದಿ ಚಿತ್ರಗೀತೆಗಳು ಈ ಹೊತ್ತು ಇವತ್ತಿನ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗಾಗಿ

ಸಮಯ 9:32 ನೀವು ಕೇಳ್ತಾ ಇರೋದು FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಎಸ್ ಪಿ ಪಿ ರವರ ಜನ್ಮ ದಿನದ ಈ ಸಂದರ್ಭದಲ್ಲಿ ಅವರು ಹಾಡಿರುವಂತಹ ಹಿಂದಿ ಚಿತ್ರಗೀತೆಗಳನ್ನು ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀವಿ. ಸಂದೇಶವನ್ನು ಕಳಿಸ್ತಿರುವಂತಹ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇನ್ನೀಗ ಮುಂದುವರಿಯೋಣ. ಮೂಡಿ ಬರ್ತಾ ಇದೆ ಪೆಹಲಿ ಬಾರ್ ಮಿಲೇತೆ, ಅದ್ಭುತವಾದ ಹೀಗಿದೆ ಸಾಜನ್ ಚಿತ್ರದಿಂದ ನದೀಮ್ ಶ್ರವಣ್ ರವರ ಸಂಗೀತ ಸಂಯೋಜನೆಯ ಗೀತೆ ಇದು.

ಇದು ಎಫ್ ಎಂ ರೈನ್ಬೋ ಕನ್ನಡ ಗಮನ ಬಿಲವು. ಎಸ್ ಪಿ ಪಿ ರವರ ಧ್ವನಿಯ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ವಿ. 9:45 ಸುಕುನ್ ಕೆ ಪಾಲ್ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿರುವಂತಹ ಎಲ್ಲ ಕೇಳುಗರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುವಂತಹ ಸಮಯ ಶಾಂತಾಚಾರ್ಯರು ಸಂದೇಶವನ್ನು ಕಳಿಸಿದ್ದಾರೆ. ಅನಿಲ್ ರವರಿಂದ ಸಂದೇಶ ಬಂದಿದೆ. ಜಯಪುಟ ಸ್ವಾಮಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಅದರ ಜೊತೆಯಾಗಿ ಸಂದೇಶವನ್ನು ಕಳಿಸಿದ್ದಾರೆ. ನಾಗರತ್ನ ಅವರು ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಇನ್ನೀಗ ಕಾರ್ಯಕ್ರಮದಲ್ಲಿ ಮುಂದುವರಿಯುವಂತಹ ಸಮಯ ಮೂಡಿ ಬರ್ತಾ ಇದೆ. ದೇಖಾ ಹೇ ಪೆಹಲಿ ಬಾರ್ ಸಾಜನ್ ಚಿತ್ರದಿಂದ ಅದರ ಜೊತೆಯಾಗುತ್ತೆ. ಕೊನೆಯ ಹಾಡು ಎಸ್ ಪಿ ರವರು ಹಿಂದಿ ಚಿತ್ರರಂಗದಲ್ಲಿ ಚಿತ್ರಗೀತೆಗಳಲ್ಲಿ ಹಾಡಿದಂತಹ ಕೊನೆಯ ಹಾಡು ಚೆನ್ನೈ ಎಕ್ಸ್ಪ್ರೆಸ್ ಚಿತ್ರದ ಶೀರ್ಷಿಕೆ ಗೀತೆ. ಹನಿ ಸಿಂಗ್ ರವರು ಹಾಡಿಗೆ ಧನಿ ಆಗ್ತಿದ್ದಾರೆ. ಚಿನ್ಮಾರೇರಿ ಕೇಳ್ತೇನೆ ಇರಿ. ಇದು ಕನ್ನಡ ಕಾಮನಬಿಲು ಎಫ್ ಎಂ ರೈನ್ಬೋ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ ಸುಕುನ್ ಕೆಪಾಲ್ ಕಾರ್ಯಕ್ರಮನ ಕೊನೆ ಮಾಡುವಂತಹ ಸಮಯ ಕೊನೆಯದಾಗಿ ಬಿಟ್ಬಿಡ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಆಶಾ ಹೊಸ್ಲೆರವರ ಧ್ವನಿಯಲ್ಲಿ ಸಾಗರ್ ಚಿತ್ರದಿಂದ ಓ ಮಾರಿಯಾ ಆರ್ ಡಿ ಬರ್ಮನ್ರವರ ಸಂಗೀತ ಇರುವಂತಹ ಗೀತೆ ಜಾವೇದ್ ಅಖ್ತರ್ ಅವರ ಸಾಹಿತ್ಯದಲ್ಲಿ ಕೊನೆ ಮಾಡೋಣ ಈ ಹೊತ್ತಿನ ಸುಕುನ್ ಕೆಪಾಲ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕನಸಿನ ಹಾಡುಗಳನ್ನು ಕೇಳ್ತಾ ಕನಸಿನ ಮಾಯಾಲೋಕಕ್ಕೆ ಹಾರುವಂತಹ ಸಮಯ ಇದು. ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದಾಗಲೇ ಮಾತಾಡ್ತಾ ಇದ್ವಿ, ಇವತ್ತು ನಮ್ಮೆಲ್ಲರ ಪ್ರೀತಿಯ ಹಾಡುಗಾರರಾದಂತಹ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ 80th ಜನ್ಮದಿನ. ಈ ಜನ್ಮದಿನ ಅವರ ಹಾಡುಗಳನ್ನು ಕೇಳ್ತಾ ಸಾಗೋಣ. ಕನ್ನಡದಲ್ಲಿ ಅವರ ಹಾಡುಗಳು ಅಂದ್ರಂತೂ ಅದೊಂದು ರೀತಿಯ ವಿಶೇಷವಾದ ಸ್ವರ್ಗ ಅಂತಲೇ ಕರಿಬೇಕು. ಆ ಸ್ವರ್ಗಕ್ಕೆ ಹಾರುವಂತಹ ಸಮಯ ಕಾರ್ಯಕ್ರಮ ಇದೀಗ ಶುರುವಾಗ್ತಾ ಇದೆ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ

ನಿಮ್ಮ ಸಂದೇಶಕ್ಕೆ ಇದೇ ರೀತಿಯ ಅಪರೂಪದ ಅನ್ನೋದಕ್ಕಿಂತ ವಿಶೇಷವಾದಂತಹ ಹಾಡುಗಳು ಸ್ವರ್ಗದ ಬಾಗಿಲಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗಿ ನಿಲ್ಲಿಸಿ ಆ ಸ್ವರ್ಗವನ್ನೆಲ್ಲ ಸುತ್ತಾಡಿಸಿ ಕರ್ಕೊಂಡು ಬರುವಂತಹ ಹಾಡುಗಳು ಮೂಡಿಬರ್ತಾ ಇದೆ. ಒಂದು ಅಪರೂಪದ ಈ ಬಂದ ಹಾಡು ಶ್ರೀಗಂಧ ಅಚ್ಯುತದಿಂದ ಮಂಜುಳಾ ಗುರುರಾಜ್ರವರು ಈ ಹಾಡಿಗೆ ಧ್ವನಿ ಹಾಕಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜೊತೆಗೆ ಹಂಸಲೇಖಾರ್ ಅವರ ಸಾಹಿತ್ಯ ಸಂಗೀತದಲ್ಲಿ ಈ ಗೀತೆ ನಿಮ್ಮೆಲ್ಲರಿಗಾಗಿ ಕನಸಿನ ಲೋಕದಲ್ಲಿ.

ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನವಿಲ್ಲು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನೆರಡು ಹಾಡುಗಳೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸುವಂತಹ ಸಮಯ 10:30 ದೆಹಲಿ ಕೇಂದ್ರದಿಂದ ಮೂಡಿಬರಲಿದೆ. ವಿಶೇಷ ಕಾರ್ಯಕ್ರಮ ಸಂದೇಶವನ್ನು ಕಳಿಸ್ತಿರುವಂತಹ ಎಲ್ಲ ಪ್ರೀತಿಯ ರೇನ್ಬೋ ಬಳಗಕ್ಕೆ, ರೇನ್ಬೋ ಕೇಳುಗರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಮಧುರವಾದ ಹಾಡುಗಳಿಗಾಗಿ ಧನ್ಯವಾದಗಳನ್ನು ಬಹಳಷ್ಟು ಜನ ತಿಳಿಸಿದ್ದೀರಿ. ಎಲ್ಲ ಎಸ್ ಪಿ ಬಾಲಸುಬ್ರಹ್ಮಣ್ಯವರ ಅದ್ಭುತವಾದ ಸಿರಿಕಂಠದಲ್ಲಿ ಮೂಡಿಬಂದಂಥ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯವರು ಎಲ್ಲೇ ಇದ್ದರು ಅವರಿಗೆ 80th anniversary ಈ ಹುಟ್ಟುಹಬ್ಬದ ದಿನ ಎಫ್ ಎಂ ರೇನ್ಬೋ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಅವರು ನೀಡಿದಂತಹ ಎಷ್ಟೋ ಹಾಡುಗಳು ನಮಗೆ ಯಾವೆಲ್ಲ ರೀತಿಯಲ್ಲಿ ಸಂತೋಷ ಸುಖ ಎಲ್ಲವನ್ನು ತಂದುಕೊಟ್ಟಿದೆ. ಇನ್ಫ್ಯಾಕ್ಟ್ ನೆಮ್ಮದಿಯನ್ನು ಬಹಳಷ್ಟು ಬಾರಿ ಖಂಡಿತವಾಗ್ಲೂ ತಂದುಕೊಟ್ಟಿರುತ್ತೆ. ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಈ ದಿನ ಅವರೇ ಹಾಡಿರುವಂತಹ ಇನ್ನೆರಡು ಹಾಡುಗಳೊಂದಿಗೆ ಕಾರ್ಯಕ್ರಮನ ಕೊನೆ ಮಾಡೋಣ. ಸದಾಕಾಲ ಟ್ಯೂನ್ ಮಾಡಿರಿ, ಕೇಳ್ತಾನೇ ಇರಿ. ಇದು ಕನ್ನಡ ಕಾಮನವಿಲ್ಲು.

ಅಶ್ವಿನಿ, ಗೋವಿಂದ ಜುಗ್, ಟಾನಿ ದಿವಾನ್ ಔರ್ ಲವ್ ದಿವಾನೆ, ರಾಧೆ ಭಾವಿಕಾ ಡಿಗ್ರಾನೆ. ಸಾಥ್ ಹೀ ಇಸ್ ಗೀತ್ ಕಿ ಫರ್ಮಾಯಿಶ್ ಕೀ ಥಿ. ಹರಿದ್ವಾರ್ ಸೇ ತಾಜ್ ಮೊಹಮ್ಮದ್ ಅನ್ಸಾರಿ, ಗುಲಾಬ್ ಸಾಬಿಜ್, ಮೆಹರಾಜ್ ಝಾ ಔರ್ ಜೈನ್ ಮಂದಿರ್ ವಾಲಿ ಗಲಿ ಕುರಾವ್ಲಿ ಸೇ ರಶೀದ್ ಹುಸೇನ್ ಅನ್ಸಾರಿ, ನಸರೀನ್ ಅನ್ಸಾರಿ, ನೌರೇನ್ ಅಸಾನಾ, ಮೊಹಮ್ಮದ್ ಕೈಫ್ನೇ.